ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 22ನೆಯ ದಿನ, ಅಂದರೆ 2026ನೆಯ ಇಸವಿ ಜುಲೈ ತಿಂಗಳ 13ನೆಯ ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇಶಭಕ್ತಿ ಗೀತೆ ನಮ್ಮ ಬಳಿ ಭಾರತ ಜನನಿ. ಮಂಜೇಶ್ವರ ಗೋವಿಂದ ಪೈ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಶಾರದಾ ಮತ್ತು ಎಚ್ ಎಸ್ ಇಂದಿರಾ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಕೇಳಿ ಚಿಂತನ ಆಯೇಷ ಪೆರ್ಲಾ ಅವರಿಂದ.
1: ಅಕ್ಕರೆ ಎಂಬುದು ಕನ್ನಡದಲ್ಲಿ ಸುಂದರವಾದ ಪದ. ಅಕ್ಕರೆ ಎಂಬುದು ಒಂದು ಭಾವನೆ. ಇದರ ಅರ್ಥ ಪ್ರೀತಿ, ಮಮತೆ, ಕಾಳಜಿ. ಒಬ್ಬರು ಮತ್ತೊಬ್ಬರ ಮೇಲೆ ತೋರಿಸುವ ಸೌಹಾರ್ದತೆ, ಕರುಣೆ, ಆತ್ಮೀಯತೆ ಇವೆಲ್ಲ ಅಕ್ಕರೆಯೇ ಆಗಿದೆ. ತಾಯಿ ತನ್ನ ಮಗುವಿಗೆ ತೋರಿಸುವ ಮಮತೆ, ಶಿಕ್ಷಕ ತನ್ನ ಶಿಷ್ಯನಿಗೆ ನೀಡುವ ಪ್ರೋತ್ಸಾಹ, ಸ್ನೇಹಿತರು ಪರಸ್ಪರ ಪಡೆಯುವ ಬೆಂಬಲ ಇವೆಲ್ಲ ಅಕ್ಕರೆಯ ಉದಾಹರಣೆಗಳು. ಇಡೀ ವಿಶ್ವವೇ ಅಕ್ಕರೆ ಎಂಬ ಪದದ ಮೂಲಕ ಸುಂದರವಾಗಿ ರೂಪುಗೊಂಡಿದೆ. ಅಕ್ಕರೆ ಇದ್ದರೆ ಜೀವನವು ಹಸುರಾಗುತ್ತದೆ, ಅಕ್ಕರೆ ಇಲ್ಲದಿದ್ದರೆ ಜೀವನವೇ ಬರಡಾಗುತ್ತದೆ. ಮಾನವನು ಸಮಾಜ ಜೀವಿ. ಅವನ ಬದುಕು ಅವನ ಒಬ್ಬನ ಶ್ರಮದಿಂದ ಮಾತ್ರವಲ್ಲ, ಇತರರ ಸಹಾಯದಿಂದಲೂ ಸಾಗುತ್ತದೆ. ಇತರರೊಂದಿಗೆ ಒಡನಾಟ ಬೆಳೆಸಲು ಅಕ್ಕರೆ ಅತ್ಯಂತ ಅವಶ್ಯಕ. ಕುವೆಂಪುರವರು ಮನುಷ್ಯ ಮನುಷ್ಯನಾಗಬೇಕಾದರೆ ಅಕ್ಕರೆ ಬೇಕು, ಅಕ್ಕರೆ ಇಲ್ಲದ ಹೃದಯ ದೇವರಿಲ್ಲದ ದೇವಾಲಯ ಎಂದಿದ್ದಾರೆ. ಕನಕದಾಸರು ಈ ರೀತಿ ಹಾಡಿದ್ದಾರೆ, ನೀರಿನ ಹನಿ ಸೇರಿ ಸಾಗರವಾದಂತೆ ಮನುಷ್ಯನು ಮನುಷ್ಯನೊಂದಿಗೆ ಸೇರಬೇಕು. ಇದು ಅಕ್ಕರೆಯ ಶಾಶ್ವತ ಸಂದೇಶ. ಅಕ್ಕರೆಯು ನಮ್ಮನ್ನು ಇತರರೊಂದಿಗೆ ಹತ್ತಿರವಾಗಿಸುತ್ತದೆ. ಅಕ್ಕರೆ ಇದ್ದರೆ ಬದುಕು ಸುಖಮಯವಾಗುತ್ತದೆ. ನಾವಿಂದು ತಂತ್ರಜ್ಞಾನದ ಯುಗದಲ್ಲಿ ಬದುಕುತ್ತಿದ್ದೇವೆ. ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣ ಇವೆಲ್ಲ ಇಂದು ನಮಗೆ ಅತೀ ಅಗತ್ಯ. ಆದರೆ ಇವುಗಳ ಉಪಯೋಗ ಹೆಚ್ಚಾದಂತೆ ಅವು ಹೃದಯಗಳನ್ನು ದೂರ ಮಾಡುತ್ತವೆ. ಇವು ಅಕ್ಕರೆ ನೀಡುವುದಿಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬೆರೆತು ಬಾಳಿದಾಗ ಉಂಟಾಗುವುದೇ ಅಕ್ಕರೆ. ಮಕ್ಕಳು, ಹಿರಿಯರು, ನೆರೆಹೊರೆಯವರು ಇವರೊಂದಿಗೆ ಸಮಯ ಕಳೆಯುವುದೇ ನಿಜವಾದ ಅಕ್ಕರೆ ಎನಿಸುತ್ತದೆ. ಕುಟುಂಬದಲ್ಲಿ ತಾಯಿ ತಂದೆಯರು ಮಕ್ಕಳ ಮೇಲಿಟ್ಟಿರುವ ಮಮತೆ, ಅಕ್ಕ ತಮ್ಮಂದಿರ ನಡುವಿನ ಹತ್ತಿರದ ಸಂಬಂಧ ಅಕ್ಕರೆಯಾಗಿವೆ. ಶಿಕ್ಷಕರ ಅಕ್ಕರೆ ಇಲ್ಲದೆ ವಿದ್ಯಾರ್ಥಿಗಳ ಪ್ರಗತಿ ಸಾಧ್ಯವಿಲ್ಲ. ಸ್ನೇಹಿತರು ತೋರಿಸುವ ಸಹಾಯ, ಹತ್ತಿರದ ಸಂಬಂಧ ಇವೆಲ್ಲ ಸ್ನೇಹವನ್ನು ಗಟ್ಟಿಗೊಳಿಸುತ್ತದೆ. ಅಕ್ಕರೆ ಎಂಬುದು ಕೇವಲ ಮಮತೆಯಲ್ಲ, ಅದು ಇನ್ನೊಬ್ಬರ ಒಳಿತನ್ನು ಬಯಸುವುದು, ಇನ್ನೊಬ್ಬರ ನೋವು ಸಂತೋಷವನ್ನು ಹಂಚಿಕೊಳ್ಳುವುದು, ಇನ್ನೊಬ್ಬರ ಸಂತೋಷದಲ್ಲಿ ಏಳಿಗೆಯಲ್ಲಿ ತನ್ನ ಸಂತೋಷವನ್ನು ಕಾಣುವುದು. ಹಾಗಾಗಿ ಅಕ್ಕರೆ ತೋರಿಸುವವರು ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ. ಅಕ್ಕರೆ ಇಲ್ಲದಿದ್ದರೆ ಬದುಕು ನೀರಸವಾಗುತ್ತದೆ. ಅಕ್ಕರೆ ಎಂಬುದು ದೊಡ್ಡ ಕೆಲಸವೇನಲ್ಲ. ಒಂದು ನಗುವು, ಒಂದು ಮೃದುವಾದ ಮಾತು, ಒಂದು ಸಹಾಯದ ಕೈ ಇವೆಲ್ಲ ಅಕ್ಕರೆಯ ವಿಧಗಳು. ಬಡವರಿಗೆ ನೆರವಾಗುವುದು, ಅಶಕ್ತರಿಗೆ ಊರುಗೋಲಾಗುವುದು, ದುಃಖಿತರನ್ನು ಧೈರ್ಯಪಡಿಸುವುದು ಇವೆಲ್ಲ ಅಕ್ಕರೆಯ ಉಜ್ವಲ ಮಾದರಿಗಳು. ಮನೆಯೊಳಗೆ ಅಕ್ಕರೆ ಇದ್ದರೆ ಕುಟುಂಬ ಬಲವಾಗುತ್ತದೆ. ಸ್ನೇಹದಲ್ಲಿ ಅಕ್ಕರೆ ಇದ್ದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಸಮಾಜದಲ್ಲಿ ಅಕ್ಕರೆ ಇದ್ದರೆ ಶಾಂತಿ ಮತ್ತು ಪ್ರಗತಿ ಸಾಧ್ಯವಾಗುತ್ತದೆ. ಎಲ್ಲ ಧರ್ಮಗಳು ಮಾನವೀಯ ಅಕ್ಕರೆಯನ್ನು ಬೋಧಿಸುತ್ತವೆ. ಮನುಷ್ಯನ ಮೇಲೆ ಮನುಷ್ಯನಿಗೆ ಇರುವ ಪ್ರೀತಿ ದೇವರ ಮೇಲೆ ಇರುವ ಪ್ರೀತಿಗೆ ಸಮಾನ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಅಕ್ಕರೆ ಎಂದರೆ ಬರೀ ಮಾತಲ್ಲ, ಅದು ಬದುಕಿನ ಶಕ್ತಿ. ಅಕ್ಕರೆ ಇರುವ ಕುಟುಂಬವೇ ಸ್ವರ್ಗ, ಅಕ್ಕರೆ ಇರುವ ಸಮಾಜವೇ ಶಾಂತಿ.

0: ಶಾಂತಿಯ ಮಂದಿರ, ಅಕ್ಕರೆ ಇರುವ ಹೃದಯವೇ ದೇವರ ವಾಸಸ್ಥಾನ. ನಾವು ಪ್ರತಿದಿನ ಅಕ್ಕರೆಯನ್ನು ಹಂಚಿದರೆ ಜಗತ್ತೇ ಸುಂದರವಾಗುತ್ತದೆ. ಅಕ್ಕರೆ ಇರುವ ಸಮಾಜವೇ ಸಮಾನತೆ, ಸಹಕಾರ, ಸಂತೋಷ ತುಂಬಿದ ಸಮಾಜ. ಅಕ್ಕರೆಯ ಬೀಜ ಬಿತ್ತೋಣ, ಪ್ರೀತಿಯ ಹೂವು ಅರಳಿಸೋಣ.
1: ಇದುವರೆಗೆ ಆಯೇಷಾ ಪೆರ್ಲಾ ಅವರಿಂದ ಚಿಂತನೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಕಾರ್ಯಕ್ರಮ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ.

10:30ಕ್ಕೆ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. 11:00ಗೆ ವನಿತಾ ವಾಣಿಯಲ್ಲಿ ಡಾಕ್ಟರ್ ಗೀತಾ ಏಜೆ ಅವರಿಂದ ಭಾಷಣ, ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ ಕೇಳುವರೆ. 12:05ಕ್ಕೆ ವನಿತಾ ವಿಹಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:35ಕ್ಕೆ ಆರೋಗ್ಯ ಸಂಚಿಕೆ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಎನ್ ಕೇಶವಮೂರ್ತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 11:20ಕ್ಕೆ ಸ್ವರ ಮಾಧುರ್ಯ, ಮಧುರಾ ದೀಕ್ಷಿತ್ ಅವರು ಹಾಡಿರುವ ಭಕ್ತಿಗೀತೆಗಳು. 11:30ಕ್ಕೆ ನನ್ನ ರಾಗ ತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 25ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ಶ್ಯಾಮಲಾದೇವಿ ಕೆ ಮಿಜಾರು. 12:15ಕ್ಕೆ ಹಿಂದಿ ಚಿತ್ರಗೀತೆಗಳು, 2:40ಕ್ಕೆ ಕನ್ನಡ ಚಿತ್ರಗೀತೆಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಹಿಂದಿ ಪಾಠ, ಗುರುಗಳು ಡಾಕ್ಟರ್ ನಯನ ಚೋಲ್ವೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. ಹಿಂದಿ ಚಿತ್ರಗೀತೆಗಳು 5:45ಕ್ಕೆ, ಭಕ್ತಿಗೀತೆಗಳು 6:10ಕ್ಕೆ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿ ರಂಗದಲ್ಲಿ ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವದ ಕುರಿತ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಕನ್ನಡ ಯುವವಾಣಿಯಲ್ಲಿ ಗೌತಮ್ ಪಿಜಿ ಭಟ್ ಅವರಿಂದ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಧೀಮಂತ್ ಭಟ್, ತಬಲಾ ಅಮೃತ ನಾಯಕ್ ಬಿ. ಹಾಗೆಯೇ ಸುಷ್ಮಿತಾ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಬಳಿಕ ಅಮೃತ ಲಕ್ಷ್ಮಿ ಬಿ ಅವರಿಂದ ಭಾಷಣ, ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ. ಈ ರಾತ್ರಿ

8:30 ತುಳು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಾಯಿ ಗೀತಾ ಅವರಿಂದ ಭಾಷಣ, ತುಳುವೆರು ನಂಬುನ ಪೊಣ್ಣುವರುತ್ತ ಶಕ್ತಿಲೋ. 9:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನ ಪ್ರಸಾರವಾಗಲಿದೆ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೂಡಲು ಮಾಡಿಸಬೇಕು.
3: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ. ನಾನು ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಸೊ ಇವತ್ತು ನಾನು ಈ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಮತ್ತು ಆಗ ಅದರ ಬಳಕೆ ಅಥವಾ ಮೌಲ್ಯವರ್ಧನೆಯೂ ಇರ್ಬೋದು, ಯಾವ ರೀತಿ ನಾವು ಈ ಪಪ್ಪಾಯ ಹಣ್ಣು ನಮಗೆ ಜನರಲ್ಲಿ ಗೊತ್ತಿದೆ, ಎಷ್ಟೋ ಜನ ರೈತರು ಪಪ್ಪಾಯ ಹಣ್ಣಿನ ಬೆಳೆಗಾರರು ತುಂಬ ಖುಷಿಯಾಗಿ ಆ ಪಪ್ಪಾಯ ಹಣ್ಣಿನ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ ಮತ್ತು ಅದರ ಫಲವತ್ತತೆ ಮೀನ್ಸ್ ಅದರ ಒಂದು ಆದಾಯವನ್ನು ಕೂಡ ಅವರು ಪಡಿತಾ ಇದ್ದಾರೆ. ಅದೇ ರೀತಿ ಈಗ ನಾವು ಗ್ರಾಹಕರಿಗೆ ಆಯಿತು ಅಥವಾ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಏನಪ್ಪ ಅಂದರೆ, ಒಂದು ಮಾನವನ ಐಸೈಟ್ ಏನು ಕಣ್ಣಿನ ಒಂದು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಇದ್ದವರಿಗೆ ಕೂಡ ಈ ಕಾಯಿಲೆಗೆ ಡಾಕ್ಟರ್ಸ್ ಕೂಡ ಪಪ್ಪಾಯ ಹಣ್ಣನ್ನು ತಿನ್ನಿ ಅಂತ ಹೇಳ್ತಾರೆ. ಆಮೇಲೆ ಈ ಪಪ್ಪಾಯ ಹಣ್ಣು ಕ್ಯಾನ್ಸರ್ ಅಗೇನೆಸ್ಟ್ ಕ್ಯಾನ್ಸರ್ ಸೆಲ್ಸನ್ನು ಅದು ನಾಶ ಮಾಡುತ್ತೆ, ಹಾಗಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಪಪ್ಪಾಯ ಹಣ್ಣು ಹೆಲ್ಪ್ ಆಗುತ್ತೆ. ಆಮೇಲೆ ಹೇರ್ ಗ್ರೋತ್, ಇವತ್ತಿನ ದಿನದಲ್ಲಿ ಹೇರ್ ಫಾಲ್ ತುಂಬ ಆಗ್ತಾ ಇದೆ, ಹಾಗಾಗಿ ಕೂದಲು ಬೆಳವಣಿಗೆಗೆ ಕೂಡ ಇದು ತುಂಬ ಸಹಕಾರಿಯಾಗಿದೆ. ಹಾಗೆ ಇನ್ನೂ ಬಹುಮುಖ್ಯವಾಗಿ ಈ ಹೃದಯ ಮತ್ತು ಹೃದಯದ ಕಾಯಿಲೆಗಳಿಗೆ ಈ ಒಂದು ಪಪ್ಪಾಯ ಹಣ್ಣು ತುಂಬ ಗಿಡಮೂಲಿಕೆ. ಇದು ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸ್ ಮತ್ತು ಮಿನರಲ್ಸು, ಇವು ಇವನ್ ನಮ್ಮ ಏನು ಮೂಳೆಗಳ ಒಂದು ಬಲಿಷ್ಠಪಡಿಸ್ಲಿಕ್ಕೆ, ಈ ಜನರಲಿ ಏನು ಕಾಲು ಮಂಡಿ ನೋವು ಎಲ್ಲ ಬರ್ತಾ ಇದಾವಲ್ಲ ಅವು ಇರ್ಬೋದು, ಆರ್ಥರೆಟಿಕ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಹಾರ್ಟ್ ಡಿಸೀಸ್ ಆಲ್ರೆಡಿ ಹೇಳಿರ್ತಕ್ಕಂಥ ಹಾರ್ಟ್ ಡಿಸೀಸಿಗೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗೆ ಡೈಜೆಷನ್ ಮೇನ್ ಅಂದರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಇಮ್ಯುನಿಟಿಗೆ, ಮೇನ್ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ತುಂಬ ಪಪ್ಪಾಯ ಹಣ್ಣು ಸಹಕಾರಿಯಾಗಿದೆ. ಹಾಗೆ ಇನ್ನೊಂದು ಬಹುಮುಖ್ಯ ವಿಶೇಷತೆ ಏನಂದರೆ, ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ಪಪ್ಪಾಯ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅವರು ತಮ್ಮ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೋಬೋದು. ಮತ್ತು ಈ ಹಲ್ಲು ನೋವು ಏನು ಬರ್ತಾವಲ್ಲ ಕೆಲವೊಬ್ಬರಿಗೆ, ಹಲ್ಲು ನೋವುಗಳಿಗೆ ಕೂಡ ಈ ಒಂದು ಪಪ್ಪಾಯ ಹಣ್ಣಿನ ಒಂದು ಸೇವನೆಯಿಂದ ಹಲ್ಲು ನೋವನ್ನು ನಾವು ಕಡಿಮೆ ಮಾಡ್ಕೋಬೋದು. ಹಾಗೆ ವಿವಿಧ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಈ ಪಪ್ಪಾಯ ಹಣ್ಣನ್ನು ನಾವು ಇದರ ಯಾವ ರೀತಿಯಾಗಿ ನಾವು ಇದನ್ನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡ್ಬೋದು ಅಥವಾ ಅದರ ಬಳಕೆಯನ್ನು ಯಾವ ರೀತಿ ಮಾಡ್ಬೋದು. ಒಂದು, ಜನರಲ್ ಆಗಿ ನಾವು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಪಪ್ಪಾಯ ಹಣ್ಣನ್ನು ನೇರವಾಗಿ ಸೇವನೆ ಅಂದರೆ ಫ್ರೆಶ್ ಹಣ್ಣನ್ನು ತಿಂತಾ ಇದ್ದೀವಿ, ಬಟ್ ಏನಂದರೆ ಅದರಲ್ಲಿ ಪಪ್ಪಾಯ ಹಣ್ಣು ತುಂಬ ಬಹುಬೇಗನೆ ಕೆಡುವಂತಹ ಪದಾರ್ಥ, ಆಲ್ ಪೆರಿಷಬಲ್ಸ್, ಇದರದ್ದು ಲೈಫ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಈ ಒಂದು ವಾರ. ಹಾರ್ವೆಸ್ಟ್ ಮಾಡಿದ ಮೇಲೆ ಮಾಗಿದ ನಂತರ 5 ದಿನದಿಂದ 7 ದಿನದಲ್ಲಿ ಈ ಹಣ್ಣು ಕೆಡುವಂತಹ ಸಾಧ್ಯತೆ ಇರುವುದರಿಂದ ಈ ಪಪ್ಪಾಯ ಹಣ್ಣಿನ ಬೆಳೆಗಾರರು ಇರ್ಬೋದು ಅಥವಾ ಪಪ್ಪಾಯ ಹಣ್ಣಿನ ವಿಶೇಷತೆಯನ್ನು ತಿಳಿದಿರತಕ್ಕಂಥ ಒಬ್ಬ ಯುವ ರೈತ ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ಇವರು ಈ ಹಣ್ಣಿನ ವಿಶೇಷತೆ ತಿಳಿದಿರ್ತಕ್ಕಂಥವ್ರು ಏನಾದರೂ ಒಂದು ಬಿಸ್ನೆಸ್ ಟೈಪ್ ಆದರೂ ಮಾಡ್ಬೋದು, ಅಥವಾ ರೈತರು ಫ್ರೆಶ್ ಹಣ್ಣು ಮಾರೋದ್ರಿಂದ ಏನು ಪ್ರಾಫಿಟ್ ಸಿಗುತ್ತೆ ಅದನ್ನು ಮೌಲ್ಯವರ್ಧನೆ ಮಾಡಿ ಕೂಡ ನೀವು ಅದನ್ನು ಮಾರ್ಕೆಟ್ಗೆ ಸೆಲ್ ಮಾಡೋದ್ರಿಂದ ನಿಮ್ಮ ಆದಾಯದಲ್ಲಿ ದ್ವಿಗುಣತೆಯನ್ನು ಪಡೆಯಬಹುದು ಅಂತ ಹೇಳ್ತಾ, ಏನಂದರೆ ಈಗ ಪಪ್ಪಾಯ ಹಣ್ಣನ್ನು ನಮಗೆ ಏನೇನು ಅವಕಾಶಗಳಿವೆ ಅಂದರೆ, ಪಪ್ಪಾಯ ಹಣ್ಣಿನ ಜಾಮ್ ಮಾಡ್ಬೋದು ಮತ್ತು ಪಪ್ಪಾಯ ಹಣ್ಣಿನ ಬಾರ್ ಮಾಡ್ಬೋದು ಮತ್ತು ಪಪ್ಪಾಯ ಹಣ್ಣಿನ ಸ್ಮಾಲ್ ಕ್ಯೂಬ್ಸ್ ಬರ್ತಾ ಇದ್ದಾವೆ, ಡ್ರೈಡ್ ಕ್ಯೂಬ್ಸ್ ಅಂತೇಳಿ, ಅವುಗಳನ್ನು ಕೂಡ ಮಾಡ್ಬೋದು, ಕಾನ್ಸಂಟ್ರೇಟೆಡ್ ಜ್ಯೂಸ್ ಮಾಡ್ಬೋದು. ಸೊ ಹೀಗೆ ವಿವಿಧ ಮೌಲ್ಯವರ್ಧನ ಪದಾರ್ಥಗಳನ್ನು ಕೂಡ ನಾವು ಈ ಪಪ್ಪಾಯ ಹಣ್ಣಿನಿಂದ ಮಾಡ್ಬೋದು. ಅದಕ್ಕೆ ಬಳಸುವಂತಹ ಸಾಧನಗಳು ಯಾವ್ಯಾವು, ಯಾವ ರೀತಿ ವಿಧಾನದ ಯಾವ ಒಂದು ವಿಧಾನದಿಂದ ಪಪ್ಪಾಯ ಹಣ್ಣನ್ನು ನಾವು ಸಂಸ್ಕರಣೆ ಮಾಡಿ ಮತ್ತು ಹೆಚ್ಚಿನ ಮೌಲ್ಯವರ್ಧನೆ ಆಧಾರಿತ ಪದಾರ್ಥಗಳನ್ನು ನಾವು ರೆಡಿ ಮಾಡ್ಬೋದು ಅಂತ ಹೇಳಿ, ಕೆಲವೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಪ್ಪಾಯ ಹಣ್ಣಿನ

0: ಮೌಲ್ಯವರ್ಧಿತ ಪದಾರ್ಥಗಳ ಮಾಡುವ ಒಂದು ವಿಧಾನಗಳನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿ ಇಟ್ಟಿದ್ದೀವಿ. ಅವುಗಳನ್ನು ಯಾರಾದರೂ ಇಚ್ಛೆ ಇರುವಂತಹ ರೈತರಿರ್ಬೋದು ಅಥವಾ ರೈತ ಮಹಿಳೆಯರು ಮತ್ತು ಯುವಕರು ಇದರ ಮೇಲೆ ಏನಾದರೂ ತಮ್ಮ ಸ್ವ ಉದ್ಯೋಗನ ಕಲ್ಪಿಸಿಕೊಳ್ಳೋಕೆ ಆಸೆ ಹೊಂದಿರತಕ್ಕಂತಹ ಜನ ಇವರು ಇದನ್ನು ಒಂದು ಟ್ರೈನಿಂಗ್ ಮುಖಾಂತರ ಆಯಿತು ಅಥವಾ ಇದನ್ನು ಬಂದು ಮಾಹಿತಿ ಪಡೆಯುವಲ್ಲಿ ನಿಮಗೆ ಮುಂದಿನ ಒಂದು ಜೀವನೋಪಾಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7829-201724 7829-201724. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಸ್ಟಿಯೋಪೋರೋಸಿಸ್ಗೆ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ.
3: ಆಸ್ಟಿಯೋಪೊರೋಸಿಸ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಪಿಕ್ ಮಾಡಿದ್ರೆ ನಮಗೆ ಈಗ 20-30 ಇಯರ್ಸ್ ಅಲ್ಲಿ ಆಸ್ಟಿಯೋಪೊರೋಸಿಸ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದಿದೆ ಅಂತಾದ್ರೆ ನಾವು ಅವರಿಗೆ ಎನ್ಕರೇಜ್ ಮಾಡ್ತೀವಿ ಈ ತರದ ಡಯಟ್ ಫಾಲೋ ಮಾಡಿ, ಸನ್ಲೈಟ್ ಎಕ್ಸ್ಪೋಜರ್ ಮಾಡಿ. ಸೊ ಆದಷ್ಟು ಮೆಡಿಕೇಶನ್ ಸಪ್ಲಿಮೆಂಟ್ಸ್ ಇಲ್ಲದೆ ಅವರನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತೀವಿ ನಾವು. ಇದೇ ಪೇಷಂಟ್ 30 ಇಯರ್ಸ್ ಅಲ್ಲಿ ಒಂದು ಸ್ವಲ್ಪ ಮೈಲ್ಡ್ ಟು ಮಾಡರೇಟ್ ಆಸ್ಟಿಯೋಪೊರೋಸಿಸ್ ಇಟ್ಕೊಂಡು ಬಂದರೆ, ಸ್ವಲ್ಪ ಸಿಂಪ್ಟಮ್ಸ್ ಇದ್ರೆ, ಜನರಲೈಸ್ ಬ್ಯಾಕ್ ಪೇನ್ ಇದು, ಬಾಡಿ ಪೇನ್ಸ್ ಇದು, ಸಿಂಪ್ಟಮ್ಸ್ ಇದ್ರೆ ಅವರಿಗೆ ನಾವು ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ಕ್ಯಾಲ್ಸಿಯಂ ನಾರ್ಮಲ್ ಆಗಿ ನೀವು ನೋಡಿದ್ರೆ ಒಂದು 500 mg ಕ್ಯಾಲ್ಸಿಯಂ ಇದು ಡೋಸ್ ಸಪ್ಲಿಮೆಂಟ್ ಥರ ಕೊಡ್ಬೋದು, ಮತ್ತು ವಿಟಮಿನ್ ಡಿ ಇದು ಕ್ಯಾಪ್ಸ್ಯೂಲ್ ಕೊಡ್ತೀವಿ ವೀಕ್ಲಿ ಒನ್ಸ್ ಇದು. ಸೊ ಇದನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಸಪ್ಲಿಮೆಂಟ್ ಥರ, ಯಾಕಂದರೆ ಡಯಟಲ್ಲಿ ಮತ್ತು ಸನ್ಲೈಟ್ ಎಕ್ಸ್ಪೋಜರ್ ಕಮ್ಮಿ ಇದ್ದವರಲ್ಲಿ ಆಸ್ಟಿಯೋಪೊರೋಸಿಸ್ ಆಲ್ರೆಡಿ ಬರ್ತಿದೆ. ಸೊ ನಾವು ಹೇಗಾದರೂ ಟ್ಯಾಬ್ಲೆಟ್ಸ್ ಥ್ರೂ ಸಪ್ಲಿಮೆಂಟ್ಸ್ ಥ್ರೂ ಆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಮನ್ನು ನಾರ್ಮಲ್ ಮಾಡೋದು. ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇದ್ದಲ್ಲಿ ವಿಟಮಿನ್ ಡಿ ಕ್ಯಾಲ್ಸಿಯಂ ಅಷ್ಟೇ ಸಾಕಾಗಲ್ಲ, ಅವರಲ್ಲಿ ನಾವು ಇನ್ನೂ ಬೇರೆ ಟೆರಿಪರಟೈಡ್ ಅಂತ ಹೇಳ್ತೀವಿ ಆ ಥರದ್ದು ಮೆಡಿಕೇಷನ್ಸ್ ಬರ್ತದೆ, ಪ್ಯಾರಥೈರಾಯ್ಡ್ ಹಾರ್ಮೋನ್ ಇದ್ದು ಬೇರೆ ತುಂಬ ಥರದ ಇಂಜೆಕ್ಷನ್ಸ್ ಅದೆಲ್ಲ ಇದೆ, ಅದೆಲ್ಲ ಕೊಡಬೇಕಾಗ್ತದೆ. ಸೊ ಆದಷ್ಟು ಅರ್ಲಿ ಸ್ಟೇಜಲ್ಲಿ ನಾವು ನಾರ್ಮಲ್ ಡಯಟ್ ಒಟ್ಟಿಗೆ, ನಾರ್ಮಲ್ ಸನ್ಲೈಟ್ ಎಕ್ಸ್ಪೋಜರ್ ಒಟ್ಟಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತೀವಿ. ಲೇಟ್ ಸ್ಟೇಜಸ್ಸಲ್ಲಿ ನಾವು ಆದಷ್ಟು ಡ್ರಗ್ಸ್, ಮೆಡಿಕೇಷನ್ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಆಸ್ಟಿಯೋಪೊರೋಟಿಕ್ ಯಾವುದರಲ್ಲೂ ಇದು ಡೆಬಿಲಿಟೇಟಿಂಗ್ ಡಿಸಾರ್ಡರ್ ಅಲ್ಲ, ಅಂದರೆ ಬೆಡ್ ರಿಡನ್ ಆಗ್ತಾರೆ ಆ ಥರದ್ದು ತೊಂದರೆ ಅಲ್ಲ ಇದು. ಇದು ಮೇನ್ಲಿ ಫಾಲೋ ಮಾಡೋದು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮ್ಮ ಡಯಟ್ ಹೇಗಿದೆ, ಅದರ ಮೇಲೆ ನಾವು ಮಾಡ್ಕೊಳ್ಬೋದು. ಮತ್ತು ಮುಂದೆ ಹೋಗ್ತಾ ಯಾರಿಗಾದರೂ ಫ್ರ್ಯಾಕ್ಚರ್ಸ್ ತುಂಬ ರಿಸ್ಕ್ ಇದ್ದಾಗ, ಅಂದರೆ 2-3 ಸತಿ ಫ್ರ್ಯಾಕ್ಚರ್ ಆಗಿರ್ತದೆ, ಬೋನ್ ವೀಕ್ ಇರ್ತದೆ, ಅವರಲ್ಲಿ ಇಂಜೆಕ್ಷನ್ಸ್ ಅನ್ನು ಅದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಈ ಥರ ಸಪ್ಲಿಮೆಂಟ್ಸನ್ನು ತಗೊಳ್ತಾ ಇದ್ದರೆ, ಡಾಕ್ಟರ್ಸಿಗೆ ಆಸ್ಟಿಯೋಪೊರೋಸಿಗಂತ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದರೆ ಈ ಥರ ಪ್ರಾಬ್ಲಮ್ ಆಗೋದು ಕಮ್ಮಿ ಆಗ್ತದೆ, ಫ್ರ್ಯಾಕ್ಚರ್ಸ್ ಇನ್ ಎ ರಿಸ್ಕ್ ಕಮ್ಮಿ ಆಗ್ತದೆ. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಭ್ಯಾಸಗಳೇನಿವೆ ಅದರಿಂದ ಆಸ್ಟಿಯೋಪೊರೋಸಿಸ್ ಬರೋ ರಿಸ್ಕ್ ತುಂಬ ಜಾಸ್ತಿ ಇರ್ತದೆ. ಸ್ಮೋಕಿಂಗ್ ಆಲ್ಕೋಹಾಲ್ ಬಿಟ್ಟರೆ ಆಸ್ಟಿಯೋಪೊರೋಸಿಸ್ ಬರೋ ರಿಸ್ಕ್ ಅಷ್ಟೇ ಕಮ್ಮಿ ಆಗ್ತದೆ. ಈಗ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇದ್ದು ಯಾರಿಗೆ ರಿಪೀಟೆಡ್ಲಿ ಫ್ರ್ಯಾಕ್ಚರ್ಸ್ ಆಗ್ತದೆ, ಬೆನ್ನಲ್ಲಿ ಫ್ರ್ಯಾಕ್ಚರ್ಸ್ ಆಗಿದೆ, ಅವರಲ್ಲಿ ನಾವು ಒಂದು ಲಾಂಗರ್ ಟರ್ಮ್ ಮೆಡಿಕೇಶನ್ಸ್ ಹಾಕ್ತೀವಿ. ಯಾಕಂದರೆ ಅವರಿಗೆ ಖಾಲಿ ಕ್ಯಾಲ್ಸಿಯಂ ಇದು, ವಿಟಮಿನ್ ಡಿ ಇದು ಸಪ್ಲಿಮೆಂಟ್ಸ್ ಕೊಟ್ಟರೆ ಸಾಕಾಗಲ್ಲ, ಯಾಕಂದರೆ ಅವ್ರ ಬೋನ್ ಇನ್ನೂ ವೀಕ್ ಇರ್ತದೆ. ಸೊ ಅವರಲ್ಲಿ ನಾವು ಯೂಶಲಿ ಒಂದು 6 ಮಂತ್ಸ್ ಇದು ಟೆರಿಪರಟೈಡ್ ಇಂಜೆಕ್ಷನ್ಸ್ ಅಂತ ಹಾಕಿ, ಹೇಗೆ ನಾವು ಇನ್ಸುಲಿನ್ ಇದು ಇಂಜೆಕ್ಷನ್ಸ್ ಕೊಡ್ತೀವಲ್ಲ ಸ್ಕಿನ್ ಅಂಡರ್ ಕೊಡ್ತಾರೆ, ಸೊ ಅದೇ ಥರ ಟೆರಿಪರಟೈಡ್ ಅಂತ ಒಂದು ಡ್ರಗ್ ಇದೆ, ನಾವು ಅದನ್ನು ಯೂಶಲಿ 6 ಮಂತ್ಸ್ ತನಕ ರೆಗ್ಯುಲರ್ ಆಗಿ ಪೇಷಂಟಿಗೆ ತಗೊಳ್ಳುವಂಥದ್ದು ಒಂದು ಆಪ್ಷನ್ ಕೊಡುತ್ತೆ. ಸೊ ಲೈಫ್ ಲಾಂಗ್ ಡ್ರಗ್ಸ್ ಅಂತ ಏನಿಲ್ಲ, ನಾವು ಹೇಗೆ ಮೆಡಿಕೇಶನ್ಸ್ ಕೊಟ್ಟು ಅದರೊಟ್ಟಿಗೆ ಹೇಗೆ ಮೂಳೆದು ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ, ಬಲ ಇಂಪ್ರೂವ್ ಆಗ್ತದೆ, ಅದನ್ನು ನೋಡ್ತಾ ನಾವು ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡ್ತೀವಿ.
2: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಸ್ಟಿಯೋಪೊರೋಸಿಸ್ಗೆ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು.

0: ಇಂದು 10:30 11:00 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಗಲಿದೆ. ಹಾಗೆ 11:00 ವನಿತಾ ವಾಣಿಯಲ್ಲಿ ಡಾಕ್ಟರ್ ಗೀತಾ ಏಜೆ ಅವರಿಂದ ಭಾಷಣ ಕೇಳುವಿರಿ. ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ. ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
1: ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಜಾಯಿಕಾಯಿಯ ತಳಿಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ವಿವಿಧ ಸಂಶೋಧನಾ ಸಂಘಟನೆಗಳು ಬೇರೆ ಬೇರೆ ತಳಿಗಳನ್ನು ಬಿಡುಗಡೆ ಮಾಡಿವೆ. ಮುಖ್ಯವಾದಂತಹ ಕೆಲವು ತಳಿಗಳು ಇವು: ಕೊಂಕಣ್ ಸುಗಂಧ, ಕೊಂಕಣ್ ಸ್ವಾದ್, ಕೊಂಕಣ್ ಶ್ರೀಮಂತಿ, IISR ವಿಶ್ವಶ್ರೀ ಮುಂತಾದವು. ಭಾರತೀಯ ಸಂಭಾರ ಸಂಶೋಧನಾ ಸಂಸ್ಥೆ ಈ ತಳಿಗಳನ್ನು ಬಿಡುಗಡೆ ಮಾಡಿದೆ. IISR ವಿಶ್ವಶ್ರೀ ತಳಿ ಅಧಿಕ ಇಳುವರಿ ನೀಡುವ ಉತ್ತಮ ಗುಣಮಟ್ಟದ ಜಾಯಿಕಾಯಿ ನೀಡುವ ತಳಿ. ಕೇರಳ ಹಾಗೂ ಕೇರಳದಂತಹ ಹವಾಗುಣದಲ್ಲಿ ಇದು ಬೆಳೆಯಲು ಸೂಕ್ತ. ಉತ್ತಮವಾಗಿ ಬೆಳೆದ ಜಾಯಿಕಾಯಿ ತೋಟದಲ್ಲಿ 8ನೇ ವರ್ಷದಲ್ಲಿ ಸರಾಸರಿ 1,000 ಜಾಯಿಕಾಯಿ ಹಣ್ಣುಗಳನ್ನು ಪಡೆಯಬಹುದು. ಮುಂದಿನ ವರ್ಷಗಳಲ್ಲಿ ಟೊಂಗೆಗಳು ದೊಡ್ಡದಾಗಿ ಚಾಚಿಕೊಳ್ಳುತ್ತವೆ. ಸಾಮಾನ್ಯ 9ನೇ ವರ್ಷದ ಮರ 3.5 ಮೀಟರ್ ಮತ್ತು ಕೊಂಬೆ 3.5 ಮೀಟರ್ ತನಕ ಚಾಚುತ್ತದೆ. ಹಣ್ಣಿನ ಸರಾಸರಿ ತೂಕ 75 ಗ್ರಾಂನಷ್ಟಿರುತ್ತದೆ. ಒಣ ಹಣ್ಣಿನ ತೂಕ ಸರಾಸರಿಯಾಗಿ 9 ಗ್ರಾಂ, ಸಿಪ್ಪೆಯ ತೂಕ 1.33 ಗ್ರಾಂನಷ್ಟು ಇರುತ್ತದೆ. 8ನೇ ವರ್ಷದ ಬಳಿಕ ಹೆಕ್ಟೇರ್ ಒಂದರಲ್ಲಿ 3,120 ಕೆಜಿ ಒಣಬೀಜ, 480 ಕೆಜಿ ಒಣ ಸಿಪ್ಪೆಯನ್ನು ಇದರಿಂದ ಪಡೆಯಬಹುದು. ಸಿಪ್ಪೆ ಕಡು ಕೆಂಪು ಬಣ್ಣದಿಂದ ಕೂಡಿದ್ದು, ಬೀಜ ಕಪ್ಪಗಿದ್ದು ಹೊಳೆಯುತ್ತದೆ. ಕೊಂಕಣ್ ಸುಗಂಧ ಅನ್ನುವಂಥದ್ದು ಕೊಂಕಣ್ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂಥ ಒಂದು ತಳಿ. ಒಂದೇ ಮರದಲ್ಲಿ ಗಂಡು ಮತ್ತು ಹೆಣ್ಣು ಹೂವು ಅರಳುವುದು ಈ ತಳಿಯ ವಿಶೇಷ. ವರ್ಷಕ್ಕೆ ಸುಮಾರು 1 ಮರದಿಂದ 200ರಿಂದ 500 ಹಣ್ಣುಗಳು ಬೆಳೆಯುತ್ತವೆ. ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಬೆಳೆಯುವ ಇದನ್ನು ಆ ರೀತಿಯ ಮಣ್ಣಿರುವಲ್ಲಿ ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಕೊಂಕಣ್ ಸ್ವಾದ್ ಅನ್ನುವಂಥದ್ದು 2003ರಲ್ಲಿ ಬಿಡುಗಡೆ ಮಾಡಿದ ತಳಿ. ಇದರಲ್ಲಿ ವರ್ಷದಿಂದ 500ರಿಂದ 1,000 ಹಣ್ಣುಗಳನ್ನು ಪಡೆಯಬಹುದು. 1 ಮರದಿಂದ ಸರಾಸರಿ 1.6 ಕೆಜಿಯಷ್ಟು ಒಣ ಬೀಜ ಸಿಗುತ್ತದೆ. ಇದರ ಬೀಜದಿಂದ ಸಿಗುವ ಎಣ್ಣೆಯ ಅಂಶ ಹೆಚ್ಚು, ಅಂದರೆ ಸುಮಾರು 39%, ಮತ್ತು ಸಿಪ್ಪೆಯಿಂದ ಸಿಗುವ ಎಣ್ಣೆಯ ಅಂಶ ಕೂಡ 10% ಇರುತ್ತದೆ. ಕೊಂಕಣ್ ಶ್ರೀಮಂತಿ ಎನ್ನುವಂಥದ್ದು ಹೆಕ್ಟೇರಿಗೆ ಸುಮಾರು 9,300 ಕೆಜಿಯಷ್ಟು ಒಣ ಬೀಜ ಮತ್ತು 1,900 ಕೆಜಿಯಷ್ಟು ಒಣ ಸಿಪ್ಪೆ ಉತ್ಪಾದಿಸುವ ತಳಿ. ಬೀಜ ದಪ್ಪಗಿದ್ದು ಪತ್ರೆ ಕೂಡ ದಪ್ಪವಾಗಿರುತ್ತದೆ. ಸಾಮಾನ್ಯವಾಗಿ 8ನೇ ವರ್ಷದಿಂದ ಪ್ರತಿ ಮರಕ್ಕೆ ಇಳುವರಿ 1,000 ಹಣ್ಣುಗಳು. ಸಿಪ್ಪೆಯ ಬಣ್ಣ ಕಡುಗೆಂಪು ಇರುತ್ತದೆ. ಬೀಜದ ಬಣ್ಣ ಹೊಳೆಯುವ ಕಪ್ಪು ಬಣ್ಣ. ಬೀಜ ಆಕಾರದಲ್ಲಿ ತುಂಬ ದಪ್ಪಗಾಗಿ ಇರುತ್ತದೆ. ಈ ತಳಿಗಳಿಗೂ ಕೂಡ ಬೇರೆ ಬೇರೆ ರೀತಿಯ ರೋಗಗಳ ಬಾಧೆ ಇರುತ್ತದೆ. ಥ್ರೆಡ್ ಬ್ಲೈಟ್, ಹಾರ್ಸ್ ಹೇರ್ ಬ್ಲೈಟ್, ಹಣ್ಣು ಆಗದಿರುವಿಕೆ, ಎಲೆ ಕಾಂಡ ಕೊರೆದಂತಹ ಶಿಲೀಂಧ್ರಗಳ ತೊಂದರೆ ಇವುಗಳಿಗೆ ಮುಖ್ಯವಾಗಿ ಕಾಣಸಿಗುತ್ತದೆ. ರೋಗ ಬಂದಾಗ ರೋಗದ ಕೊಂಬೆಗಳನ್ನು ಕಡಿದು ಹಾಕಿ ಕತ್ತರಿಸಿದ ಜಾಗಕ್ಕೆ ಬೋರ್ಡೋ ಮಿಶ್ರಣವನ್ನು ಲೇಪಿಸುವುದು ಒಳ್ಳೆಯದು. ಇದರಿಂದ ಉತ್ತಮ ರೀತಿಯ ಇಳುವರಿಯನ್ನು ಪಡೆಯಬಹುದು.
0: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕೃಷಿ ರಂಗದಲ್ಲಿ ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವದ ಕುರಿತ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 ದಿಂದ 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ

ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ನವದಿಲ್ಲ್ಯಾ ವಾಣಿಜ್ಯಿಕ ನೌವಹನೇಷು ಪ್ರಚಲತ್ಸು ನಿರಂತರ ಆಕ್ರಮಣ ಪ್ರಸಂಗೇಷು ಸ್ವಕೀಯ ಗಭೀರ ಚಿಂತಾ ಪ್ರಕಟಿತ. ಅನೇನೈವ ಸಹ ಭಾರತಸ್ಯಾಸ್ಯ ರಾಜನೈತಿಕ ಸಮಾಧಾನಾಯ ವಾರ್ತಾನಾಂ ಶೀಘ್ರ ಸಂಪೂರ್ತ್ಯೈ ಯಾಚನಾ ವಿಹಿತ, ಯೇನ ಅಸ್ಮಿನ್ ಕ್ಷೇತ್ರೇ ಪುನಃ ಶಾಂತಿಃ ಸ್ಥಿರತಾ ಚ ಪ್ರವರ್ತೇತ. ಫಿಫಾ ವಿಶ್ವಚಷಕ ಪಾದಕಂದುಕ ಪ್ರತಿಸ್ಪರ್ಧಾಯಾಂ ಸರ್ವೇಷಾಂ ಪ್ರಾಗುಪಾಂತ್ಯ ಚರಣಾತ್ಮಕಾನಾಂ ದ್ವಂದ್ವಾನಾಂ ಸಮಾಪ್ತ್ಯನಂತರಂ ಉಪಾಂತ್ಯ ಚಕ್ರಸ್ಯ ರೂಪರೇಖಾ ಪೂರ್ಣತಃ ಸಿದ್ಧಾ ಸಂಜಾತಾ. ಪ್ರಥಮಾಯಾಂ ಉಪಾಂತ್ಯ ಸ್ಪರ್ಧಾಯಾಂ ಆಗಾಮಿ ಬುಧವಾಸರೆ ಫ್ರಾನ್ಸ್ ಸ್ಪೇನ್ ದಲಯೋರ್ಮಧ್ಯೆ ಸ್ಪರ್ಧಾ ಭವಿತಾ. ಕ್ರೀಡೇಯಂ ಭಾರತೀಯ ಸಮಯಾನುಸಾರಂ ರಾತ್ರೌ ಸಾರ್ಧದ್ವಾದಶವಾದನೆ ಸಮಾರಪ್ಸ್ಯತೆ ಇತಿ ವಾರ್ತಾಃ.
1: ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:21 ಸೆಕೆಂಡ್ಗಳು.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರಿಯ ಕೇಳುಗರೆ, ಇಂದಿನ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ಯಾಮಲಾದೇವಿ ಕೆ ಮಿಜಾರೋ. ಆಕಾಶವಾಣಿ ಮಂಗಳೂರು, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:05 ಪ್ರದೇಶ ಸಮಾಚಾರ ಕೇಳುವರೆ.
3: ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15. ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ

0: ಅಲ್ಲ, ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
0: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಂತಹ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ

0: ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
1: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನುಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸುಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
1: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ 3 ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ KSCA T20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು

0: ನಾಲ್ಕು ವಿಕೆಟ್ಗಳ ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 ವಿಕೆಟ್ಗೆ 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಂಗೀತ ಬಾಲಚಂದ್ರ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಯಶವಂತ ಹಳ್ಳಿಬಂಡಿಯವರು ಹಾಡಿರುವ ಅಂಬಿಕಾ ತನಯದತ್ತ ಅವರ ರಚನೆ ಜೀವನವೊಂದು ನಾಟಕ ಹೂವು ಹಣ್ಣಿನ ಕೂಟಕ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
4: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
3: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
4: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
3: ಇಂದೇ ಕರೆ ಮಾಡಿ 9483631852.
4: ಮತ್ತೊಮ್ಮೆ 9483631852.
3: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, BC ರೋಡ್, ಮಂಗಳೂರು.
4: ಬದಿಯಡ್ಕ, ಉಪ್ಪಳ, ಕಾಂಜನ್ಗಡ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೇ, ಇಂದು ಮಧ್ಯಾಹ್ನ 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 25ನೆಯ ಸಂಚಿಕೆಯನ್ನು ಕೇಳುವಿರಿ. ಇಂದಿನ ಪ್ರಸ್ತುತಿ ಶ್ಯಾಮಲಾದೇವಿ ಕೆ ಮಿಜಾರು. ಆಕಾಶವಾಣಿ ಮಂಗಳೂರು, ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣಪದಕ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ

0: ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು, ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು, ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕ್ರಾಂತಿಯೋಗಿ ಬಸವಣ್ಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಗೀತೆ, ಮಾತೆ ಮಹಾದೇವಿಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ,
4: ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಪಿತಾಮಹ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್.

ರಾಗರಂಜನೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ನಾಶವಾಯಿತು. ನೀನೇಜಂಬ ನೀತಿ ನಿಜವಾಯಿತು, ನಾನೇಜಂಬ ಭಾವ ನಾಶವಾಯಿತು.

ನೀತಂದ ಕಾಣಿಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು. ಸಂಗೀತ ನೀಡಿದ್ದಾರೆ ವಿಜಯಾನಂದ್.

ಹೊಸ ಬೆಳಕು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು, ಚಿತ್ರ ಅಜ್ಞಾತವಾಸ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸುಪ್ರಭಾತ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 9:43. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

ಮುಂದೆ ಕೇಳಿ ವೃಂದಗಾನದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ, ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಂದು 10:30 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಗಲಿದೆ. 11:00 ವನಿತಾ ವಾಣಿಯಲ್ಲಿ ಡಾಕ್ಟರ್ ಗೀತಾ ಏಜೆ ಅವರಿಂದ ಭಾಷಣ ಕೇಳುವಿರಿ. ವಿಷಯ ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ. ಹಾಗೆ ಇಂದು 11:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 25 ಸಂಚಿಕೆ ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ಯಾಮಲಾದೇವಿ ಕೆ ಮಿಜಾರು. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕಟ್ಟಿ ಪತಂಗ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಎಂಜಿ ಹಶ್ಮತ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತವಿದೆ. ಚಿತ್ರ ಕೋರಾ ಕಾಗಜ್.

ದುಷ್ಮನ್ ಚಿತ್ರಕ್ಕಾಗಿ ಜಗ್ಜಿತ್ ಸಿಂಗ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಆನಂದ್ ಪಕ್ಷಿಯವರ ಸಾಹಿತ್ಯಕ್ಕೆ ಉತ್ತಮ್ ಸಿಂಗ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ಸದ್ಮಾ ಚಿತ್ರದ ಗೀತೆ, ಸಾಹಿತ್ಯ ಗುಲ್ಜಾರ್ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಳೆಯರಾಜಾ.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಅಮರ್ ಪ್ರೇಮ್ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಆರ್ ಡಿ ಬರ್ಮನ್.

ಸಫರ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಇಂಡಿವರವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಅನಾಮಿಕಾ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿಯವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆನಂದ್ ಪಕ್ಷಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಅಮರ್ ಪ್ರೇಮ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸಂಗೀತ ನೀಡಿರುವ ಕಾವ್ಯ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್.

ಈಗ ಕೇಳಿ ಕೆಜಿ ಯೇಸುದಾಸ್ ಹಾಡಿರುವ ಕರ್ಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಸಣದ ಹೂವು ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಒಲವಿನ ಉಡುಗೊರೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

0: ನಮಸ್ಕಾರ.
1: ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮ್ಮಾನ್ ಸಂಗೀತ ನೀಡಿರುವ ಕೋಟಿಗೊಬ್ಬ 2 ಚಿತ್ರದ ಗೀತೆ. ಹಾಡಿದ್ದಾರೆ ಶಂಕರ್ ಮಹಾದೇವನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ತವರಿನ ತೊಟ್ಟಿಲು ಚಿತ್ರದ ಗೀತೆ. ಭರತ್ ಜೈನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವನಿತಾವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ ಏಜೆ ಅವರಿಂದ ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ ಕುರಿತು ಭಾಷಣ ಕೇಳುವಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು, ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ, ಆರೋಗ್ಯ ಮಾಹಿತಿ ಹಾಗೂ ಭಾವಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಭಾಷಣ. ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ ಈ ಕುರಿತಾಗಿ ಮಾತನಾಡುವವರು ಡಾಕ್ಟರ್ ಗೀತಾ ಎಜಿ, ಸಹಾಯಕ ಪ್ರಾಧ್ಯಾಪಕಿ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ, ಎಸ್ಡಿಎಂ ಕಾಲೇಜು, ಉಜಿರೆ.
1: ಎಲ್ರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ ನಟಿ ಪ್ರಿಯಾಂಕಾ ಚೋಪ್ರಾ ಅವರ ಸಂದರ್ಶನವೊಂದನ್ನು ನೋಡ್ತಾ ಇದ್ದೆ. ಅದರಲ್ಲಿ ಅವರು ಹೌ ಟು ಬಿಕಮ್ ಹೈ ವ್ಯಾಲ್ಯೂ ವಿಮೆನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಮಹಿಳಾ ಸಬಲೀಕರಣದ ಬಗ್ಗೆ ಅತ್ಯಂತ ಮೌಲ್ಯಯುತ ವಿಚಾರಗಳನ್ನ ಕಟ್ಟಿಕೊಡ್ತಾ ಇದ್ರು. ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದ ನನಗೆ, ಬಹುಶಃ ಈ ತರದ ವಿಚಾರಗಳು ನಮ್ಮ ಎಲ್ಲ ಮಹಿಳೆಯರ ಕಿವಿಗೆ ಬಿದ್ರೆ ಎಷ್ಟೊಂದು ಚೆನ್ನಾಗಿರ್ತದೆ ಅಲ್ವಾ ಅಂತ ಅನಿಸಿದ್ದು ಸಹಜ. ನಮ್ಮ ನಡೆನುಡಿ ಮತ್ತೆ ಪ್ರತಿದಿನ ನಮ್ಮನ್ನ ನಾವು ಉತ್ತಮಪಡಿಸಿಕೊಳ್ಳುವಂತಹ ಪ್ರಯತ್ನಗಳು ಹೇಗ್ ಮಾಡಬೇಕು ಅನ್ನುವ ವಿಚಾರದ ಬಗ್ಗೆ ಬಹಳ ಸುಂದರವಾಗಿ ಅವರು ಮಾತಾಡ್ತಾ ಇದ್ರೆ, ಅವರು ನನಗೆ ಒಬ್ರು ಸಕ್ಸಸ್ಫುಲ್ ಮಹಿಳೆಯಾಗಿ ಮಾತ್ರ ಅಲ್ಲದೆ ಬಹಳ ದೃಢ, ತನ್ನ ಮೂಲಕ್ಕೆ ಮತ್ತು ತಮ್ಮ ಕೌಟುಂಬಿಕ ಮೌಲ್ಯಗಳಿಗೆ ಬದ್ಧರಾಗಿದ್ದ ಮಹಿಳೆಯಾಗಿ ಕಂಡು ಬರ್ತಾ ಇದ್ರು. ಅವರ ಮಾತುಗಳನ್ನ ಕೇಳಿಸ್ಕೊಂಡ ನಂತರ ನನ್ಗೆ ಅನಿಸಿದ್ದಿಷ್ಟೇ, ಬಹುತೇಕ ಸಂದರ್ಭದಲ್ಲಿ ನಾವು ಮಹಿಳಾ ಸಬಲೀಕರಣ, ಸಶಕ್ತತೆ ಅನ್ನೋದ್ರನ್ನ ಬಹಳ ಸೀಮಿತ ಚೌಕಟ್ಟಿನೊಳಗೆ ಅರ್ಥ ಮಾಡ್ಕೊಂಡಿರ್ತೇವೆ ಅಂತ. ಮಹಾನ್ ವ್ಯಕ್ತಿಗಳು ಮಹಿಳೆಯರ ಸಬಲೀಕರಣದ ಬಗ್ಗೆ ಹೇಳಿದ ಮಾತುಗಳನ್ನ ತುಂಬಾ ಸಂಕುಚಿತವಾಗಿ ಅರ್ಥ

ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿರ್ತದೆ ಅಂತ. ಉದಾಹರಣೆಗೆ, ಯಾವಾಗ ಮಹಿಳೆಯೊಬ್ಬಳು ರಸ್ತೆಯಲ್ಲಿ ನಡುರಾತ್ರಿ ಮುಕ್ತವಾಗಿ ನಡೆಯಬಲ್ಲಳೋ ಆಗ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದೆಂತು. ಉದಾಹರಣೆಗೆ, ಯಾವಾಗ ಮಹಿಳೆಯೊಬ್ಬಳು ರಸ್ತೆಯಲ್ಲಿ ನಡುರಾತ್ರಿ ಮುಕ್ತವಾಗಿ ನಡೆಯಬಲ್ಲಳೋ ಆಗ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದೆಂತು ಅರ್ಥ ಎಂಬ ಮಾತನ್ನ ಗಾಂಧೀಜಿಯ ಮಾತುಗಳನ್ನ ಭಾಷಣಗಳಲ್ಲಿ ಬರವಣಿಗೆಗಳಲ್ಲಿ ಆಗಾಗ ಗಮನಿಸ್ತಾ ಇರ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಮಾತುಗಳನ್ನ ಬಹಳ ಸಂಕುಚಿತ ಅರ್ಥದಲ್ಲಿ ಬಳಸ್ಕೊಂಡು ಕ್ಲೀಷೆಯಾಗಿ ಬಳಕೆಯಾಗುವ ವಾಕ್ಯವಾಗಿ ಕೂಡ ಅದನ್ನು ಕಾಣ್ತೇವೆ ಅಂತ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಮಹಿಳಾ ಸಬಲೀಕರಣದ ಚಿಂತನೆಗಳನ್ನ ಈ ಒಂದು ವಾಕ್ಯದಲ್ಲಿ ಕಟ್ಟಿಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅವರ ಚಿಂತನೆಗಳೇ ಹಾಗೆ ಅಗಾಧ ಹಾಗೂ ಅದ್ಭುತ. ಈ ವಿಚಾರ ಅವರನ್ನ ಓದ್ಕೊಂಡವರಿಗೆ, ಅವರ ವಿಚಾರಗಳನ್ನ ತಿಳ್ಕೊಂಡವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ. ಇನ್ನು ಮಹಿಳಾ ಸಮಾನತೆ, ಮಹಿಳಾ ವಾದ ಅಥವಾ ಮಹಿಳಾ ಸಬಲೀಕರಣ ಅಂತ ಕರಿತಾ ಇವಲ್ಲ, ಅದರ ಚರ್ಚೆಗಳು ಅದು ಖಂಡಿತ ಇಂದು ನಿನ್ನೆಯದು ಅಲ್ಲ ಅಂತ. ಈ ಚರ್ಚೆಗೆ ಸುಮಾರು 200 ವರ್ಷಗಳ ಇತಿಹಾಸವೇ ಇದೆ. ಗೌತಮ ಬುದ್ಧ ಇರಬಹುದು, ಬಸವಣ್ಣ ಇರಬಹುದು, ಅವರ ಕಾಲದಿಂದಲೂ ಈ ಕುರಿತಾದಂತಹ ವೈಚಾರಿಕ ಹೊಳವುಗಳು ಕಂಡುಬಂದಿವೆ. 1821 ಹೊತ್ತಿಗೆ ಸಮಾಜ ಸುಧಾರಕ ರಾಜರಾಮ್ ಮೋಹನ್ ರಾಯ್, ಇನ್ನು 1948 ಜ್ಯೋತಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್, ಇನ್ನು 1913 ಸುಮಾರಿಗೆ ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಮಹಿಳೆಯರ ಅಸ್ಮಿತೆಯ ಕುರಿತಂತೆ ಬಹಳ ಗಹನವಾಗಿರುವಂತಹ ವಿಚಾರಪೂರ್ಣವಾದ ಚಿಂತನೆಗಳನ್ನು ಪತ್ರಿಕೆಗಳ ಮೂಲಕ ಹರಿಬಿಟ್ಟಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಅವರಂತೂ ಸುಮಾರು 1921 ಹೊತ್ತಿಗೆನೆ ಮಹಿಳಾ ಹಕ್ಕುಗಳ ಕುರಿತಾದ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಿದ್ರೆ, ಈ ಚರ್ಚೆ ಸಾರ್ವಜನಿಕ ವೇದಿಕೆಗೆ ಬಂದು ಸುಮಾರು 200 ವರ್ಷಗಳಷ್ಟು ಹಳೆಯದಾಯಿತು ಅಂತ. ಸಾಮಾನ್ಯವಾಗಿ ಮಹಿಳಾವಾದ, ಮಹಿಳಾ ಸಬಲೀಕರಣ ಅಂದ ಕೂಡಲೇ ಎಲ್ಲ ಚರ್ಚೆಗಳು ಅವರ ವಿರುದ್ಧ ನಾವು ಅಥವಾ ನಮ್ಮ ವಿರುದ್ಧ ಅವರು ಎಂಬ ವಿಷಯಗಳ ಸುತ್ತಲೇ ಗಿರಿಕಿ ಹೊಡೆಯುತ್ತಿರುವುದು ಬಹಳ ವಿಪರ್ಯಾಸ ಅಂತ ನಾನು ಹೇಳೋದು. ಮಹಿಳಾವಾದ ಅಂತ ಹೇಳಿದ್ರೆ ಅದು ಪುರುಷರ ವಿರುದ್ಧದ ವಾದ ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಅಥವಾ ಪುರುಷರನ್ನ ದುರ್ಬಲರನ್ನಾಗಿಸುವಂತ ಹುನ್ನಾರ ಕೂಡ ಅಲ್ಲ ಅಂತ. ಅಥವಾ ಮಹಿಳಾವಾದ ಅಂತ ಹೇಳಿದ್ರೆ ಒಂದು ವಾದ ಇದೆಯಲ್ಲ, 50-50 ಅಂತ, ಆ ಲೆಕ್ಕಾಚಾರ ಕೂಡ ಅಲ್ಲ. ಇನ್ನು ಮಹಿಳೆಯರು ಮಕ್ಕಳನ್ನ ಹಡಿತಾರೆ, ಪುರುಷರಿಗೆ ಸಾಧ್ಯವಾ, ಅಥವಾ ಅದಕ್ಕುತ್ತರವಾಗಿ ಪುರುಷರು ಇಲ್ಲದೇ ಇದ್ರೆ ನೀವು ಮಾತೃತ್ವ ಗಳಿಸಲು ಹೇಗೆ ಸಾಧ್ಯ ಎಂಬ ವಿಲಕ್ಷಣವಾದ ಕೂಡ ಅಲ್ಲ ಅಂತ. ಮಹಿಳಾವಾದ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಸೃಷ್ಟಿಯ ಭಾಗವಾಗಿಯೇ ಇದ್ದ, ಆದ್ರೆ ಹಲವಾರು ಉದ್ದೇಶ ದುರುದ್ದೇಶಗಳಿಂದ ತನ್ನ ಸಾಮರ್ಥ್ಯಕ್ಕೆ ಅಥವಾ ಅಭಿಪ್ರಾಯಗಳಿಗೆ ಬೆಲೆ ಸಿಗಿದೆ ಮೂಲೆ ಗುಂಪಾದ ಪ್ರಕೃತಿಯ ಸೃಷ್ಟಿಯೊಂದರ ಪರವಾಗಿ ವ್ಯಕ್ತವಾಗುವ ಧ್ವನಿ ಅಂತ ನಾನು ಅದನ್ನ ವ್ಯಾಖ್ಯಾನಿಸ್ತೀನಿ. ಅದು ಯಾವುದೋ ಒಂದು ಲಿಂಗದ ಕುರಿತಾದ ವಾದ ಖಂಡಿತ ಅಲ್ಲ ಅಂತ. ಅದು ಮಾನವ ಜೀವಿಯೊಂದಕ್ಕೆ ಸ್ವಾಭಾವಿಕವಾಗಿ ಸಿಗಬೇಕಾದಂತಹ ಗೌರವವನ್ನ ಬೇಡ್ತದೆ. ಆದ ಕಾರಣ ಅದು ಮಾನವತಾವಾದ ಅಂತ ನಾನು ಕರಿತೀನಿ. ಹೆಣ್ಣು ಅಂತ ಅನ್ಸ್ಕೊಂಡ ಕಾರಣಕ್ಕೆ ಅವರು ಪ್ರತಿ ಹೆಜ್ಜೆಯಲ್ಲೂ ಸಂಘರ್ಷ ಮಾಡುವ ಅನಿವಾರ್ಯತೆ ಇಲ್ಲದೇನೆ ಸ್ವಾಭಾವಿಕವಾಗಿ ತನ್ನ ಅಸ್ತಿತ್ವವನ್ನ ಸ್ಪಷ್ಟಪಡಿಸಿಕೊಳ್ಳುವಂತ ಪ್ರಕ್ರಿಯೆ ಇದು ಅಂತ. ಈಗ ವ್ಯಕ್ತಿಯೊಬ್ಬನಿಗೆ ಇರಲೇಬೇಕಾದ ಅಥವಾ ಕೊಡಲೇಬೇಕಾದ ಸ್ಪೇಸ್ ಅನ್ನ ದಕ್ಕಿಸಿಕೊಳ್ಳುವಂತ ಪ್ರಯತ್ನ ಕೂಡ ಇದು ಅಂತ. ಇನ್ನು ಸೃಷ್ಟಿಯಲ್ಲಿ ಅಥವಾ ಜೀವನ ಚಕ್ರದಲ್ಲಿ ಗಂಡು ಹೆಣ್ಣುಗಳು ಇಬ್ರು ಸಮಭಾಗಿಗಳು ಅಂತ ಹೇಳಿದ್ಮೇಲೆ ಅವರಿಬ್ರು ಕೂಡ ಸಮಾನ ಗೌರವಕ್ಕೆ, ಸಮಾನ ಅವಕಾಶಕ್ಕೆ ಭಾಜನರು ತಾನೆ. ಸೊ ಹಾಗಿದ್ರೆ ಈ ಸಬಲ ಅಥವಾ ಅಬಲ ಅನ್ನುವ ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದನ್ನ ಸ್ವಲ್ಪ ನೋಡೋಣ. ನಂತರ ಮಹಿಳಾ ಸಬಲೀಕರಣದ ವಿಚಾರವನ್ನ ಗಮನಿಸೋಣ. ಅನಾದಿ ಕಾಲದಲ್ಲಿ ದೈಹಿಕ ಸಾಮರ್ಥ್ಯದ ಆಧಾರದಲ್ಲಿ ಆಹಾರ ಹುಡುಕುವ ಕಾರ್ಯ ಇರಬಹುದು, ಅಥವಾ ನಂತರ ಆರ್ಥಿಕ ಅಗತ್ಯಗಳನ್ನ ಪೂರೈಸುವಂತಹ ಹೊಣೆಗಾರಿಕೆ ಇರಬಹುದು, ಅದನ್ನ ಅವರೇ ನಿಭಾಯಿಸಬೇಕು ಅನ್ನುವಂದು ಹೇರಿಕೆಯ ಜವಾಬ್ದಾರಿ ಪುರುಷರನ್ನ ಕುಟುಂಬವೊಂದರಲ್ಲಿ ಪ್ರಬಲ ಅಂತ ಕರೆಸಿಕೊಂಡಿತ್ತು. ಪುರುಷರ ದೈಹಿಕ ಸಾಮರ್ಥ್ಯದಷ್ಟೇ ಜೀವನ ನಡೆಸಲು ಅಗತ್ಯವಾಗಿದ್ದಂತಹ ಮಾನಸಿಕ ಸಾಮರ್ಥ್ಯ ಇರಬಹುದು, ಮಮತೆ ಇರಬಹುದು, ತಾಳ್ಮೆ ಇರಬಹುದು, ಕರುಣೆ ಇರಬಹುದು, ಇದು ಸಮಾಜದ ಕಣ್ಣಿಗೆ ಕಾಣದೇ ಹೋಯಿತು ಅಂತ. ಬಹುಶಃ ಮಹಿಳೆಯರಿಗಿದ್ದಂತಹ ಈ ಅಗಾಧ ಶಕ್ತಿಯನ್ನ ಮೊದಲ ಬಾರಿಗೆ ಗುರುತಿಸಿದವರು ಮಹಾತ್ಮ ಗಾಂಧೀಜಿ ಅಂತ. ಅವರು ತಮ್ಮ ಚಿಂತನೆಯೊಂದರಲ್ಲಿ ಹೀಗೆ ಹೇಳ್ತಾರೆ, ಮಮತೆ, ದಯೆ, ಕರುಣೆ ಇದರ ಮೂಲವಾದ ಅಹಿಂಸೆ ನಮ್ಮ ನಾಡಿನ ಮೂಲ ಧ್ಯೇಯ ಆದ್ರೆ ಭಾರತದ ಭವಿಷ್ಯದ ಶಕ್ತಿ ಮಹಿಳೆಯರಲ್ಲಿದೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಸಹನೆ, ಪ್ರೀತಿ ಹಾಗೂ ಮಾತೃತ್ವ ಈ ಪದಗಳಿದ್ದಾವಲ್ಲ, ಅದು ಅತ್ಯಂತ ಪ್ರಭಾವಶಾಲಿ ಗುಣಗಳು. ಅದನ್ನ ಸ್ವಾಭಾವಿಕವಾಗಿ ಪಡೆದುಕೊಂಡಂತಹ ಮಹಿಳೆ ಶಕ್ತಿ ಸ್ವರೂಪಿಣಿ ಅಲ್ಲದೆ ಮತ್ತಿನ್ನೇನು ಅಂತ ನಾವು ಯೋಚನೆ ಮಾಡಬೇಕಾದ ವಿಚಾರ ಅಂತ. ಈ ಗುಣಗಳನ್ನೇ ಇನ್ನಷ್ಟು ಸ್ಪಷ್ಟಗೊಳಿಸುತ್ತಾ, ಗಟ್ಟಿಗೊಳಿಸುತ್ತಾ, ತಾವಿರುವ ಜಾಗದಲ್ಲಿ ಕೂಡ ಸಮಪಾಲು ಹಾಗೂ ಸಮಬಾಳು ಇದನ್ನು ಪಡ್ಕೊಳ್ಳುತ್ತ ಪವರ್ಫುಲ್ ಆಗುವುದೇ ಸಬಲೀಕರಣ ಅಲ್ವಾ. ಇನ್ನು ಮಹಿಳೆಯೇ ಪುರುಷರಂತೆ ಎಲ್ಲ ಕ್ಷೇತ್ರದಲ್ಲೂ ಕಾಲಿಟ್ಟಿದ್ದಾಳೆ, ಅಥವಾ ಅವಳು ಮನೆಯ ಗಂಡು ಮಗುವಿನಂತೆ ಎನ್ನುವಂತ ಮಾತನ್ನ ಆಗಾಗ ನಾವು ಕೇಳಿರ್ತೇವೆ. ಆದ್ರೆ ನನ್ನಲ್ಲಿ ಪ್ರಶ್ನೆ ಇರೋದು, ಮಹಿಳೆ ಸಬಲೆಯಾಗುವುದು

ಅಂತ ಹೇಳಿದ್ರೆ ಪುರುಷರಂತೆ ಆಗೋದಾ? ಖಂಡಿತ ಅಲ್ಲ. ಪ್ರತಿ ಮಹಿಳೆಯೂ ಒಂದು ಪ್ರಕೃತಿಯ ಸುಂದರ ಸೃಷ್ಟಿ ಅಂತ. ನಾನು ಈಗಾಗಲೇ ಹೇಳಿದಂತಹ ಅಗಾಧ ಸಾಮರ್ಥ್ಯ ಅವಳಲ್ಲಿದೆ ಅಂತ ಹೇಳಿದ್ಮೇಲೆ ಅವಳಿಗೆ ಪುರುಷರಂತೆ ಆಗಬೇಕಾದ ಅನಿವಾರ್ಯತೆ ಇದೆಯಾ ಅಂತ ಯೋಚನೆ ಮಾಡಬೇಕು. ಸಬಲೀಕರಣ ಅಂತ ಹೇಳಿದ್ರೆ ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ಹಾಗೂ ದೃಢವಾಗಿ ಮಂಡಿಸುವುದು, ನಡೆ ನುಡಿಯಲ್ಲಿ ಒಂದು ಘನತೆಯನ್ನು ಮೈಗೂಡಿಸಿಕೊಳ್ಳುವುದು, ಗಾಂಭೀರ್ಯವನ್ನು ತಂದುಕೊಳ್ಳೋದು, ದಿಟ್ಟ ಆಗಿರೋದು, ತನ್ನ ಜೀವನ ಇರಬಹುದು ಅಥವಾ ಮನೆಯ ನಿರ್ವಹಣೆ ಇರಬಹುದು ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿ ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಪಡ್ಕೊಳ್ಳೋದು ಅಂತ, ತನ್ನ ಇಚ್ಛೆಗೆ ಅನುಸಾರ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಿರ್ಬೋದು, ಇದು ಮುಖ್ಯ ಆಗತ್ತೆ ಅಂತ. ದೈಹಿಕವಾಗಿ ಹೆಣ್ಣು ಕೋಮಲೆ ಅಂತ ಹೇಳಿದ್ರೆ ಅದರರ್ಥ ಮೆಲುದನಿಯಲ್ಲಿ ಮಾತಾಡ್ತಾ ತಲೆ ಬಗ್ಗಿಸಿ ನಡೆಯುವುದು ಖಂಡಿತ ಅಲ್ಲ ಅಂತ. ಜೀವನದಲ್ಲಿ ನಡೆಯುವಂಥ ಸೂಕ್ಷ್ಮ ವಿಚಾರಗಳನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸೋದು ಹಾಗೂ ಅದಕ್ಕೊಂದು ನಾಜೂಕು ಪರಿಹಾರವನ್ನ ಕಂಡುಕೊಳ್ಳೋದು ಅಂತ ಅರ್ಥ. ಇನ್ನು ಮಹಿಳೆ ಶಿಕ್ಷಣ ಪಡೆದರೆ ಸಮರ್ಥಳಾಗ್ತಾಳೆ, ತನ್ನ ವಿರುದ್ಧ ನಡೆಯುವಂಥ ಅನ್ಯಾಯದ ವಿರುದ್ಧ ದನಿ ಎತ್ತಾಳೆ, ಆ ಧೈರ್ಯ ಅಥವಾ ಸ್ಥೈರ್ಯ ಅವಳಲ್ಲಿರ್ತದೆ ಎಂಬುದು ನಿಜ. ಆದ್ರೂ ಕೆಲವು ವಾಸ್ತವಗಳು ವ್ಯತಿರಿಕ್ತ ವಿಚಾರವನ್ನು ತಿಳಿಸ್ತದೆ. ಸಮೀಕ್ಷೆಯೊಂದರ ಪ್ರಕಾರ 80% ಉನ್ನತ ಶಿಕ್ಷಣ ಪಡೆದ ಹುಡುಗಿಯರು ಉದ್ಯೋಗಕ್ಕೆ ಸೇರ್ತಾ ಇಲ್ಲ. ಶಿಕ್ಷಣ ಕೇವಲ ವಿವಾಹದ ಅರ್ಹತೆಯಾಗಿ ಗುರುತಿಸಿಕೊಂಡಿದೆಯಂತೆ. ಉಳಿದಂತೆ ಉದ್ಯೋಗ ಗಳಿಸಿದಂತಹ 40% ಮಹಿಳೆಯರು ಕೆಲಸ ದಕ್ಕಿದ 1-2 ವರ್ಷಗಳಲ್ಲಿ ಕೆಲಸ ಬಿಡ್ತಿದ್ದಾರೆ. ಇನ್ನು ಇಷ್ಟಕ್ಕೂ ಉದ್ಯೋಗ ಸಿಕ್ಕಿದ ಕೂಡಲೇ ಅವಳು ಸಬಲೆ ಆದ್ಲೆ ಅಂತ ಹೇಳಿದ್ರೆ ಅಲ್ಲಿ ಎದುರಾಗುವ ಸಮಸ್ಯೆಗಳು, ಪ್ರಬಲ ದುರ್ಬಲ, ಈ ಸಂಘರ್ಷದ ಇನ್ನೊಂದು ಮುಖವನ್ನ ನಮಗೆ ಪರಿಚಯ ಮಾಡುತ್ತದೆ. ತನ್ನ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗದೇ ಇರೋದು ಅಥವಾ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅನ್ನುವ ಹೊಗಳಿಕೆಯೊಂದಿಗೆ ಅತಿಯಾದ ಕೆಲಸದ ಒತ್ತಡ ಕೊಡೋದು ಅಥವಾ ಕಡತದ ನಿರ್ವಹಣೆ ಜವಾಬ್ದಾರಿಯನ್ನ ಆಕೆಗೆ ಒಪ್ಪಿಸಿ ಆಕೆಯ ಸೃಜನಶೀಲತೆಯನ್ನು ಇಲ್ಲವಾಗಿಸುವಂತ ಪ್ರಯತ್ನ ಕೂಡ ಆಗತ್ತೆ. ಇನ್ನು ಪ್ರಮುಖ ನಿರ್ಧಾರಗಳಲ್ಲಿ ಆಕೆಯ ಅಭಿಪ್ರಾಯಗಳನ್ನ ಗಣನೆಗೆ ತೆಗೆದುಕೊಳ್ಳದೇ ಇರೋದು ಅಥವಾ ಅದಕ್ಕೆ ಅವಕಾಶ ನೀಡದೆ ಇರೋದು, ಈ ತರದ ಪರಿಸ್ಥಿತಿಯನ್ನ ಕೂಡ ಆಕೆ ಎದುರಿಸಬೇಕಾಗತ್ತೆ ಅಂತ. ಆದ ಕಾರಣ ಶಿಕ್ಷಣ ಉದ್ಯೋಗ ಸಿಕ್ಕಿದ ತಕ್ಷಣ ಪರಿಸ್ಥಿತಿ ಬದಲಾಗ್ತದೆ ಎನ್ನುವ ವಿಚಾರವನ್ನ ನಾವು ಪೂರ್ತಿಯಾಗಿ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹೇಗೆ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳುತ್ತಾ ದಿಟ್ಟ ಮತ್ತು ದೃಢ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಮಹಿಳೆಯರ ಸ್ಥಿತಿಗತಿಯಲ್ಲಿ ಸುಧಾರಣೆ ಆಗಬೇಕಾದ್ರೆ ಮೊದಲಿಗೆ ಬದಲಾವಣೆ ಆಗಬೇಕಾಗಿರೋದು ತಲತಲಾಂತರಗಳಿಂದಲೂ ನಡೆದು ಬಂದಿರುವಂತಹ ಒಂದಷ್ಟು ಆಚಾರ ವಿಚಾರಗಳಲ್ಲಿ ಅಂತ ನಾನು ಹೇಳೋದು. ಇದನ್ನ ಬದಲಾವಣೆ ಮಾಡಬೇಕಾದ್ರೆ ಬಹುಶಃ ಅದರಲ್ಲಿ ಮಹಿಳೆಯರ ಪಾತ್ರವೇ ಹೆಚ್ಚಿರುತ್ತದೆ ಅನ್ನೋದು ಆಶ್ಚರ್ಯವಾದ್ರೂ ನಿಜ. ತಮ್ಮ ಮಕ್ಕಳಲ್ಲಿ ಉತ್ತಮ ಆಚಾರ ವಿಚಾರಗಳನ್ನು ಮೈಗೂಡಿಸುವಂತ ಕೆಲಸವನ್ನ ಮಹಿಳೆಯರೇ ನಿರ್ವಹಿಸ್ತಾರೆ ಮತ್ತು ಅದರಲ್ಲಿ ಅವರೇ ಸಮರ್ಥರು ಅಂತ ಹೇಳಿದ್ಮೇಲೆ ಬದಲಾವಣೆ ಹರಿಕಾರರು ಕೂಡ ಅವರೇ ಆಗಬಲ್ಲರಲ್ವಾ? ಹಾಗಾಗಿ ಮನೆಯನ್ನ ನಿಭಾಯಿಸುವಲ್ಲಿ, ಭವಿಷ್ಯದ ಯೋಜನೆಯನ್ನು ರೂಪಿಸುವಲ್ಲಿ ಅವರ ಅಭಿಪ್ರಾಯಕ್ಕೆ ಕೂಡ ಅವಕಾಶ ನೀಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಹಿಂದಿನ, ಇಂದಿನ ಹಾಗೂ ಮುಂದಿನ ಯೋಜನೆಯೊಂದಿಗೆ ಅವರು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಬಲ್ಲರು ಅನ್ನೋದನ್ನ ಮನಗಾಣಬೇಕು ಅಂತ. ಆದ್ರೆ ವಾಸ್ತವದಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ಮಹಿಳೆಯರೇ ಪುರುಷ ಪ್ರಧಾನ ವ್ಯವಸ್ಥೆಯ ರಾಯಭಾರಿಗಳಾಗಿರುವುದನ್ನು ನಾವು ನೋಡ್ತೀವಿ. ನಮ್ಮ ಮನೆಯ ಮಗಳೋ ಅಥವಾ ಸೊಸೆಯೋ ನೇರವಾಗಿ ಅಥವಾ ದಿಟ್ಟವಾಗಿ ಮಾತನಾಡುವುದನ್ನ ತಾಯಂದ್ರೇ ವಿರೋಧಿಸ್ತಾರೆ. ಗಂಡಸರು ಮಾತನಾಡುವಾಗ ಮಧ್ಯೆ ಬಾಯಿ ಹಾಕಬೇಡ ಎನ್ನುವ ಮಾತುಗಳು ಕೆಲವೊಂದು ಮನೆಗಳಲ್ಲಿ ಕಂಡುಬರುತ್ತವೆ. ಹಾಗಾಗಿ ಇಂತಹ ಮೂಲಭೂತ ಪೂರ್ವಾಗ್ರಹಗಳನ್ನ ಬದಲಾವಣೆ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಬಹಳಷ್ಟಿದೆ ಅಂತ. ಯಾಕಂದ್ರೆ ಒಂದು ಬೇಸಿಕ್ ದೃಷ್ಟಿಕೋನವನ್ನ ನಾವು ಬದಲಾಯಿಸಿಕೊಳ್ಳದೆ ಸಮಾಜಕ್ಕೆ ಬಿದ್ದಾಗ ಮಾತ್ರ ಧ್ವನಿ ಎತ್ತಿ ಮಾತಾಡಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಅನ್ನೋದನ್ನ ನಾವು ಗಮನಿಸಬೇಕು ಇಲ್ಲಿ. ಹಾಗಾಗಿ ನಮ್ಮ ಅಭಿಪ್ರಾಯವನ್ನ ನೇರವಾಗಿ ಮತ್ತು ದಿಟ್ಟವಾಗಿ ಮಾತನಾಡುವ ಹಾಗೂ ನಮ್ಮ ಅಭಿಪ್ರಾಯ ಯಾಕೆ ಒಂದು ಅರಿವಿನ ಹಿನ್ನೆಲೆಯಲ್ಲಿದೆ ಅನ್ನುವಂತಹ ಲಾಜಿಕ್ ಎದುರಿಗೆ ಇರುವವರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಮಾತನಾಡುವಂತಹ ಕೌಶಲ್ಯವನ್ನ ನಾವು ರೂಢಿಸ್ಕೋಬೇಕು ಅಂತ. ಇನ್ನು ನಮ್ಮ ನೆಲೆಯನ್ನ ಗಟ್ಟಿಗೊಳಿಸುವಲ್ಲಿ ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ನಾವು ಎಷ್ಟು ಗಮನ ಕೊಡ್ತೇವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂತ. ಆಧುನಿಕ ಯುಗದಲ್ಲಿ ದೈಹಿಕ ಸಾಮರ್ಥ್ಯಕ್ಕಿಂತಲೂ ಬೌದ್ಧಿಕ ಸಾಮರ್ಥ್ಯಕ್ಕೆ ಹೆಚ್ಚಿನ ಮನ್ನಣೆ ಇದೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕು. ಅಂದ್ರೆ ಯಾವುದೇ ಸಂದರ್ಭ ಆದ್ರೂ ಸರಿ, ಅಚಲರಾಗಿ ನಿಲ್ಲೋದು, ತಾಳ್ಮೆ, ಸಂಯಮ ಎಂಬಂತ ಸಾಫ್ಟ್ ಸ್ಕಿಲ್ಗೆ ಈಗ ಮಹತ್ವ ಹೆಚ್ಚಿದೆ ಅಂತ. ಈ ಎಲ್ಲ ಅಂಶಗಳು ಮಹಿಳೆಯರಲ್ಲಿ ಸ್ವಾಭಾವಿಕವಾಗಿಯೇ ಇದೆ ಅಂತ ಹೇಳಿದ್ಮೇಲೆ ದೈಹಿಕ ಸಾಮರ್ಥ್ಯದ ಆಧಾರದಲ್ಲಿ ನಡೆಸುವಂತಹ ಪ್ರಬಲ ಅಥವಾ ದುರ್ಬಲ ಎಂಬ ವರ್ಗೀಕರಣಕ್ಕೆ ಹುರುಳಿಲ್ಲ ಅಂತ ಆಯ್ತು. ಜೀವ ಜಗತ್ತಿನ ಸೃಷ್ಟಿ ಬಹಳ ಸುಂದರ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅದು ಬಹಳ ವೈಜ್ಞಾನಿಕ ಕೂಡ ಮತ್ತು ಅದು ಊಹೆಗೆ ಕೂಡ ನಿಲುಕದ್ದು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆದ್ರೆ ಬಹಳ ತಾರ್ಕಿಕ ಅರ್ಥ ಇರುವಂತದ್ದು ಅದು ಅಂತ. ಪುರುಷ ಮಹಿಳೆ ಎಂಬ ಸೃಷ್ಟಿ ಈ ಜಗತ್ತಿನಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಉದ್ದೇಶ ಖಂಡಿತ ಇದೆ ಅಂತ. ಈ ಎರಡು ಲಿಂಗಗಳ ದೇಹ ಪ್ರಕೃತಿಯಲ್ಲಿ ಅಥವಾ ಶಕ್ತಿ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ತರ್ಕಬದ್ಧವಾದ ಕಾರಣಗಳು ಇದೆ

ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈ ಎರಡು ಭಿನ್ನತೆಗಳನ್ನ ಒಪ್ಕೊಂಡು ಸಮಪಾಲು ಮತ್ತೆ ಸಮಬಾಳು ಎಂಬ ಧ್ಯೇಯದೊಂದಿಗೆ ನಡೆಯೋದ್ರಲ್ಲೇನೆ ಬುದ್ಧಿವಂತಿಕೆ ಇದೆ ಅಂತ. ಹಾಗಾಗಿ ಆರೋಗ್ಯ ದೃಷ್ಟಿಯಲ್ಲಿ ನಾವು ದೈಹಿಕವಾಗೋದು ಬಹಳ ಮುಖ್ಯ ಆಗಿದೆ. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಬೇಕಾದದ್ದು ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ನಾವು ಗಟ್ಟಿಗೊಳ್ಳೋದು ಅಂತ. ಈ ಮೈಂಡ್ ಮಸಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಾವು ದೇಹವನ್ನ ಹೇಗೆ ಗಟ್ಟಿ ಮಾಡ್ತೇವೋ, ದೃಢ ಮಾಡ್ತೇವೋ, ಹಾಗೇನೆ ನಮ್ಮ ಬುದ್ಧಿಶಕ್ತಿಯನ್ನ ಮತ್ತು ಮೆದುಳನ್ನ ಕೂಡ ನಾವು ಗಟ್ಟಿ ಮಾಡಬೇಕು ಅಂತ. ಅಂದ್ರೆ ಈ ಮೈಂಡ್ ಮಸಲ್ ಅನ್ನ ದೃಢಗೊಳಿಸುತ್ತಾ ಒಂದು ಅಚಲ ವ್ಯಕ್ತಿತ್ವವನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತ. ಒಳ್ಳೆಯ ಓದು, ಒಳ್ಳೆಯ ಚಿಂತನೆಗಳನ್ನ ಕೇಳೋದು, ಅಥವಾ ನಮಗೆ ಸರಿ ಅನಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಅದನ್ನ ತಾರ್ಕಿಕವಾಗಿ ಯೋಚಿಸುವುದನ್ನ ರೂಢಿಸ್ಕೊಳ್ಳೋದು ಬಹಳ ಅಗತ್ಯ ಅಂತ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿರಬಹುದು, ಅದಕ್ಕೆ ವಿಚಲಿತರಾಗದೆ ತಾಳ್ಮೆ ಅಥವಾ ತಾಳ್ಮೆಯನ್ನು ಕಳೆದುಕೊಳ್ಳದೆ ಅಥವಾ ಭಾವನಾತ್ಮಕವಾಗಿ ಕುಗ್ಗದೆ ಇರುವುದೇ ಸಶಕ್ತತೆಯ ಅಥವಾ ಸಬಲೀಕರಣದ ಮೆಟ್ಟಿಲು ಅಂತ ನಾನು ಹೇಳ್ತೇನೆ. ಇನ್ನು ಸೃಷ್ಟಿಯ ಭಾಗ ಒಂದು ದೃಢ ಆಗ್ಬೇಕಾದ್ರೆ ಇನ್ನೊಂದು ಭಾಗ ಕೂಡ ನಮಗೆ ಸಾಥ್ ನೀಡ್ಬೇಕಲ್ವಾ. ನಾನಾಗ್ಲೇ ಹೇಳಿದ ಹಾಗೆ ಹೆಣ್ಣು ಮತ್ತು ಗಂಡು ಈ ಸೃಷ್ಟಿಯ ಭಾಗ ಅಂತ ಹೇಳಿದ. ಆದ್ರೆ ನಮ್ಮ ದೇಹದ ಯಾವುದೋ ಒಂದು ಭಾಗವನ್ನ ನಾವು ಮಾತ್ರ ಗಟ್ಟಿ ಮಾಡ್ತಾ ಹೋದ್ರೆ ಇನ್ನೊಂದು ಭಾಗ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗೇನೆ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಈ ಹೆಜ್ಜೆಯಲ್ಲಿ ಸಾಥ್ ನೀಡಲೇಬೇಕಾಗತ್ತೆ. ನಮ್ಮ ಸುತ್ತಮುತ್ತ ಇರುವ ಗಂಡಸರಿಗೆ ನಾವು ಬದಲಾವಣೆ ಆಗೋದಕ್ಕೆ ಒಂದು ಸ್ಪೇಸ್ ಅನ್ನ ನೀಡಬೇಕು ಅಂತ. ಹಾಗಾದಾಗ ಮಾತ್ರ ನಮ್ಮ ಸಶಕ್ತತೆ ಬಹಳ ಹತ್ತಿರದಲ್ಲೇ ಇರ್ತದೆ ಅಂತ. ನೀವು ಗಮನಿಸಿ ನೋಡಿ, ಮಹಿಳೆಯರು ಉದ್ಯೋಗಕ್ಕೆ ಹೋಗೋದು ಈಗಿನ ವಿಭಕ್ತ ಕುಟುಂಬದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಹೆಚ್ಚಿನ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಈ ದಾವಂತದಲ್ಲಿ ಕೆಲಸಗಳನ್ನ ಅವರು ಹಂಚಿಕೊಳ್ಬೇಕಾಗತ್ತೆ. ಇದು ನ್ಯಾಯಸಮ್ಮತ ಕೂಡ. ಆದ್ರೆ ವಿಪರ್ಯಾಸ ನೋಡಿ, ಯಾವುದೋ ಒಂದು ಮನೆಯಲ್ಲಿ ಗಂಡನೊಬ್ಬ ತನ್ನ ಹೆಂಡತಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ನಗೆಪಾಟಲು ಮಾಡುವುದರಲ್ಲಿ ಮಹಿಳೆಯರೇ ಮೊದಲಿಗರಾಗುತ್ತಾರೆ ಅಂತ. ಎಲ್ಲೋ ಒಂದು ಕಡೆ ಕುಳಿತು ಮಾತನಾಡುವಾಗಲೋ ಅಥವಾ ಸಭೆ ಸಮಾರಂಭಗಳಲ್ಲೋ ಒಂದಷ್ಟು ಮಹಿಳೆಯರು ಸೇರಿದಾಗ ಇಂಥ ಮಾತುಗಳನ್ನ ನೀವು ಕೂಡ ಕೇಳಿರಬಹುದು ಅಲ್ವಾ. ಒಂದು ಮನೆಯ ಕೆಲಸ ಕಾರ್ಯವನ್ನ ಹೇಗ್ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದನ್ನ ಮನೆಯ ಸದಸ್ಯರೇ ನಿರ್ಧರಿಸ್ತಾರೆ. ಅಲ್ಲಿ ಮಹಿಳೆಯೊಬ್ಳು ಹೊರಗೆ ಹೋಗಿ ದುಡಿತಾಳೆ ಅಂತ ಹೇಳಿದ್ರೆ ಆ ಪುರುಷ ಹೆಂಡತಿಗೆ ಅಥವಾ ಅಮ್ಮನಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ನಿಜವಾಗ್ಲೂ ಇದು ಸಂತೋಷ ಪಡಬೇಕಾದ ವಿಚಾರ ಅಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕು. ಸಿನಿಮಾದಲ್ಲೋ ಧಾರಾವಾಹಿಯಲ್ಲೋ ಈ ತರದ ದೃಶ್ಯಗಳನ್ನ ನೋಡ್ತಾ ನಾವು ಎಷ್ಟೊಂದು ಖುಷಿ ಪಡ್ತೀವಿ ಅಲ್ವಾ. ಆದ್ರೆ ನಿಜ ಜೀವನದಲ್ಲಿ ಇಂಥ ದೃಶ್ಯಗಳನ್ನ ಒಪ್ಕೊಳ್ಳೋದು ನಮಗೆ ಬಹಳ ಕಷ್ಟ ಆಗತ್ತೆ. ಇದು ಎಷ್ಟು ಸರಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಅಂತ. ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳಲೇಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಸಬಲೀಕರಣ ಅಂತ ಹೇಳಿದ್ರೆ ಅದು ಪುರುಷರ ವಿರುದ್ಧದ ಹೋರಾಟ ಅಲ್ಲ ಅಂತ. ಅದು ಜೊತೆಯಾಗಿ ಸಾಗೋದಿಕ್ಕೆ ನಮ್ಮನ್ನ ನಾವು ಗಟ್ಟಿಗೊಳಿಸುತ್ತಾ ಎಲ್ಲರನ್ನ ಜೊತೆಗಿಟ್ಟುಕೊಂಡೇ ಮುಂದೆ ಸಾಗುವಂತಹ ಪ್ರಯತ್ನ ಅಂತ. ಹಾಗಾಗಿ ಮಹಿಳೆಯರ ಸಂಘರ್ಷಗಳು ಅರ್ಥ ಆಗ್ಬೇಕಾದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಪುರುಷರನ್ನ ನಾವು ಮೊದಲಿಗೆ ಗುರುತಿಸಬೇಕು ಅಥವಾ ಅಂತ ವ್ಯಕ್ತಿತ್ವವನ್ನ ನಾವು ಅವರಲ್ಲಿ ರೂಪಿಸಬೇಕು ಅಂತ. ಈಗ ಮೊದಲನೇ ವಿಚಾರಕ್ಕೆ ಬರೋಣ. ಮಹಿಳೆಯರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪುರುಷರನ್ನ ಗುರುತಿಸಬೇಕು ಮತ್ತೆ ಪ್ರೋತ್ಸಾಹಿಸಬೇಕು ಅಂತ. ಇದಕ್ಕೇನು ನಾವು ವಿಶೇಷ ಕೆಲಸ ಮಾಡಬೇಕಾಗಿಲ್ಲ, ನಮ್ಮಲ್ಲೇ ಈ ತರಹದ ಪುರುಷರು ಖಂಡಿತ ಇರ್ತಾರೆ. ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ನಮ್ಮಲ್ಲೇ ಕೆಲವರು ಏನ್ ಮಾಡ್ತಾರೆ ಅಂತ ನೋಡಿ. ಗಂಡಸರು ಏನಾದರೂ ಭಾವುಕರಾದ್ರೆ ಅಥವಾ ದುಃಖ ತೋಡ್ಕೊಂಡ್ರೆ ಅಥವಾ ಮೃದು ಧೋರಣೆಯನ್ನ ತೋರ್ಪಡಿಸ್ಕೊಂಡ್ರೆ ಅದು ಗಂಡಸ್ತನದ ಪ್ರತೀಕ ಅಲ್ಲ ಅನ್ನೋದನ್ನ ಹೇರೋದಿಕ್ಕೆ ಆರಂಭ ಮಾಡ್ತಾರೆ. ಗಂಡಸು ಅಂದ್ರೆ ಉಕ್ಕಿನಂತೆ ಎಂತ ಸಮಸ್ಯೆ ಆದ್ರೂ ಸರಿ ಕ್ಷಣ ಮಾತ್ರದಲ್ಲಿ ಆತ ಪರಿಹರಿಸಬೇಕು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಸ್ಥಾಪಿಸಿ ಬಿಡ್ತಾರೆ. ಅಥವಾ ಅವರಿಗೆ ಹೆಂಗರುಳು ಇರುವುದು ಶ್ರೇಯಸ್ಸು ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇರ್ತಾ ಇದ್ದಾರೆ. ಸೊ ಈ ತರದ ವಿಚಾರಗಳು ನಮ್ಮಲ್ಲಿ ಇವೆ ಅಂತ ಹೇಳಿದ್ರೆ ಅದು ನಮ್ಮ ಹಿರಿಯರು ನಮಗೆ ನೀಡಿದ ಬಳುವಳಿ ಅಂತ ಅರ್ಥ ಮಾಡ್ಕೋಬೇಕು. ಈ ಆಲೋಚನೆಗಳಿಗೆ ಪುಷ್ಟಿ ಕೊಡೋದು ಇಂದಿನ ಸಿನಿಮಾ ಕಥನಗಳು. ಹೀರೋಯಿಸಂ ಅಂತ ಹೇಳಿದ್ರೆ ರಫ್ ಅಂಡ್ ಟಫ್ ಅನ್ನುವ ದೃಷ್ಟಿಕೋನದಿಂದಲೇ ದೃಶ್ಯೀಕರಿಸುವುದು ಅಥವಾ ಮಾನಸಿಕವಾಗಿ ಕುಗ್ಗೋದು, ಭಾವನೆಗಳನ್ನ ಹೊರಹಾಕೋದು ಹೆಣ್ಣು ಮಾತ್ರ, ಅದರಲ್ಲಿ ಗಂಡಸಿನ ಕಾಯಕ ಏನಿದ್ರು ದೈಹಿಕ ಸಾಮರ್ಥ್ಯ ಮತ್ತೆ ಸಮಸ್ಯೆಗೆ ಸವಾಲೇರಿಸುವ ಅವರ ಸ್ಥೈರ್ಯ ಅಂತ ಬಿಂಬಿಸ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಗಂಡಸಿನ ಮೇಲೆ ಆ ಹೇರಿಕೆ ಎಷ್ಟು ಸರಿ ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ. ಇಂತಹ ಕಥನಗಳನ್ನ ಅವರ ಮೇಲೆ ಹೇರುತ್ತಾ ಅವರನ್ನ ಭಾವನೆಗಳಿಂದ ದೂರ ಇರುವಂತೆ ಮಾಡಿದ್ದು ನಾವು ಮತ್ತು ಸಮಾಜ ಅನ್ನೋದನ್ನ ನಾವು ಮನಗಾಣಬೇಕು ಇಲ್ಲಿ ಅಂತ. ಹಾಗಾಗಿ ಅವರು ಕೂಡ ಭಾವಜೀವಿಗಳು, ಮಾನಸಿಕವಾದಂತಹ ದೌರ್ಬಲ್ಯಗಳು ಅವರಲ್ಲೂ ಇರ್ತವೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅವರಿಗೆ ಅವರಾಗೋದಿಕ್ಕೆ ನಾವು ಸ್ಪೇಸ್ ನೀಡಬೇಕು ಅಂತ. ಅವರು ಕೂಡ ಸೃಷ್ಟಿಯ ಭಾಗವೇ ಆದ ಕಾರಣ ಅವರಲ್ಲೂ ಕೂಡ ಒಂದಷ್ಟು ಹೆಣ್ಣಿನ ಗುಣಗಳು ಇರ್ತವೆ ಅನ್ನುವ ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಇರಬೇಕಾಗ್ತದೆ ಅಂತ. ಇನ್ನು ಎರಡನೇ ವಿಚಾರ,
ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಅವರಲ್ಲಿ ಬಿತ್ತೋದು ಅಂತ. ನೋಡಿ, ಒಂದು ಮಗುವಿಗೆ ಜನ್ಮ ಕೊಟ್ಟು ಅದನ್ನು ತಿದ್ದಿ ತೀಡುವಂಥ ಸಾಮರ್ಥ್ಯ ಹೆಣ್ಣಿಗೆ ಇದೆ ಅಂತ ಆದಮೇಲೆ ಗಂಡಸರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇ ಅನ್ನೋದು.

0: ಪ್ರಶ್ನೆ, ನಮ್ಮ ಮನೆಯ ಗಂಡು ಮಕ್ಕಳಿಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಗಂಡಸು ಅಂತ ಹೇಳಿದ ಕೂಡಲೇ ಭಾವನೆಗಳನ್ನ ಹತ್ತಿಕ್ಕಿ ಕಠಿಣ ಆಗೋದು ಅಲ್ಲ ಎಂಬುದನ್ನ ನಾವು ತಿಳಿಸ್ಕೊಡ್ಬೋದು. ಅವರಿಗೆ ಇನ್ನೊಬ್ಬರಿಗೆ ದುಃಖಕ್ಕೆ ಕರಗೋದನ್ನ, ತಮ್ಮ ಭಾವನೆಗಳನ್ನ ಸಹಜವಾಗಿ ಹೊರಹಾಕೋದನ್ನ ಹೇಳ್ಕೊಟ್ಟಾಗ ಮಾತ್ರ ನಾವು ಗಟ್ಟಿಯಾಗ್ತಾ ಹೋಗೋದು ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಅಂತ. ಇನ್ನೊಂದು ಜೀವಿಯ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಕಷ್ಟಗಳನ್ನ, ಭಾವನೆಗಳನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲೇ ಇಂತಹ ಒಂದು ಬದಲಾವಣೆಯನ್ನ ನಾವು ಮೊದಲಿಗೆ ತರಬೇಕು, ನಂತರ ಸಮಾಜಕ್ಕೆ ಅದನ್ನ ಕೊಡಬೇಕು ಅಂತ. ಅವರು ಭಾವನಾತ್ಮಕವಾಗಿ ಕುಗ್ಗಿದಾಗ ಯಾವುದೇ ಟೀಕೆಗಳನ್ನ ಮಾಡದೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿ, ಆಗ ಮಾತ್ರ ಒಬ್ಬ ಸೆನ್ಸಿಬಲ್ ಗಂಡಸನ್ನ ಅಥವಾ ಪುರುಷನನ್ನ ನಾವು ತಯಾರು ಮಾಡೋದಕ್ಕೆ ಸಾಧ್ಯ ಅಂತ. ಇನ್ನು ನೀವು ಹೋಮ್ ಮೇಕರ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಗೃಹಿಣಿಯಾಗಿ ಮನೆಯನ್ನ ನಡೆಸುವ ಜವಾಬ್ದಾರಿಯನ್ನ ನಿರ್ವಹಿಸುವರಾಗಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೊಂದು ಗೌರವದ ಸ್ಥಾನ ಇರುವಂತೆ ನೀವೇ ನೋಡ್ಕೋಬೇಕಾಗತ್ತೆ. ಅಂತಹ ಒಂದು ದೃಢ ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ. ನೀವು ಮಾಡುವ ಕೆಲಸದಲ್ಲಿ, ಮಾತಿನಲ್ಲಿ ಒಂದು ಸ್ಪಷ್ಟತೆ, ಭವಿಷ್ಯದ ಬಗೆಗೆ ಒಂದು ಸ್ಪಷ್ಟ ಕಲ್ಪನೆಯನ್ನ ರೂಢಿಸ್ಕೊಳ್ಳೋದನ್ನ ನಾವು ಕಲಿಬೇಕಾಗತ್ತೆ ಅಂತ. ನಿಮ್ಮ ಅಭಿಪ್ರಾಯವನ್ನ ನೇರವಾಗಿ ಅಂದ್ರೆ ಕನ್ವಿನ್ಸ್ ಆಗುವ ಹಾಗೆ ಹೇಳೋದನ್ನ ರೂಢಿಸ್ಕೊಳ್ಳಿ. ಹಣಕಾಸಿನ ಯೋಜನೆ ಬಗೆಗೂ ಒಂದಷ್ಟು ಜ್ಞಾನ ಇರೋದು ಬಹಳ ಮುಖ್ಯ ಆಗತ್ತೆ ಅಂತ. ಟಿವಿಯಲ್ಲಿ ಅಥವಾ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕೇವಲ ಧಾರಾವಾಹಿಗಳು, ರಿಯಾಲಿಟಿ ಶೋಗಳು ಅಥವಾ ರೀಲ್ಸ್ಗಳು ಮಾತ್ರ ಅಲ್ಲ, ಅದರಾಚೆಗೂ ಒಂದು ಅದ್ಭುತ ಜ್ಞಾನ ಪ್ರಪಂಚ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದಿಕ್ಕೆ ಹಲವಾರು ಮಾರ್ಗದರ್ಶನಗಳು ಅದರಲ್ಲಿ ಇರ್ತವೆ ಅನ್ನೋದನ್ನ ಗಮನಿಸಬೇಕು ಅಂತ. ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಏನನ್ನ ಪಡ್ಕೋಬೇಕು ಎನ್ನುವ ಅರಿವಿನೊಂದಿಗೆ ನಮ್ಮ ಮಾಧ್ಯಮ ಅಭ್ಯಾಸ ಕೂಡ ಇರಬೇಕು ಅಂತ. ಹೊರಪ್ರಪಂಚದ ಬಗೆಗೆ ಜ್ಞಾನ, ಮನೆಯನ್ನ ಸಮರ್ಥವಾಗಿ ನಿರ್ವಹಿಸಬೇಕಾದ್ರೆ ಏನೆಲ್ಲ ವಿಚಾರಗಳು ಬೇಕು ಎನ್ನುವ ತರಬೇತಿ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಬೇಕಾದಷ್ಟು ಇದಾವೆ ಅಂತ. ಇಲ್ಲ ಅಂದ್ರೆ ನಮ್ಮ ಜ್ಞಾನ ಸೊನ್ನೆಯಾಗಿ ಬೌದ್ಧಿಕ ಮಟ್ಟ ಕೆಳಗೆ ಇಳಿದು ನಾವು ಯಾವುದೋ ಒಂದು ಸೀರಿಯಲ್ ಪಾತ್ರಗಳಂತೆ ವರ್ತಿಸಬೇಕಾಗತ್ತೆ ಅಂತ. ಆದ್ರಿಂದ ನಮ್ಮಲ್ಲೊಂದು ಗಟ್ಟಿ ವ್ಯಕ್ತಿತ್ವ ಇದ್ರೆ ಮಾತ್ರ ಸಬಲೀಕರಣದತ್ತ ನಾವು ಹೆಜ್ಜೆ ಹಾಕಬಹುದು. ನಮಗೆ ಸಿಗಲೇಬೇಕಾದ ಸ್ಪೇಸ್ ಅನ್ನ ನಾವು ಅನಾಯಾಸವಾಗಿ ದಕ್ಕಿಸ್ಕೊಳ್ಬಹುದು ಅಂತ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದಿನವರು ನಮಗೋಸ್ಕರ ಅಥವಾ ನಮ್ಮ ಹಕ್ಕುಗಳಿಗೋಸ್ಕರ ಒಂದು ಹೋರಾಟ ಮಾಡಿದ್ರಲ್ಲ, ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಅಂತ. ಅವರ ಅಂದಿನ ಹೋರಾಟಕ್ಕೆ ಬೆಲೆ ಕೊಡ್ತಾ ನಮ್ಮ ಅಸ್ತಿತ್ವವನ್ನ ದೃಢಪಡಿಸಿಕೊಳ್ಳುತ್ತಾ ಮುಂದಕ್ಕೆ ನಾವು ಹೆಜ್ಜೆ ಹಾಕೋಣ ಅಂತ. ಹೆಣ್ಣು ಮತ್ತು ಗಂಡು ಜೊತೆಯಾಗಿ ಈ ಬದುಕನ್ನ ಮತ್ತೆ ಜಗತ್ತನ್ನ ಮುಂದಕ್ಕೆ ನಡೆಸುವ ಕೆಲಸಕ್ಕೆ ನಮ್ಮ ಕೊಡುಗೆಯನ್ನ ನೀಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಇದುವರೆಗೆ ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ ಈ ಕುರಿತಾಗಿ ಮಾತನಾಡಿದವರು ಡಾಕ್ಟರ್ ಗೀತಾ ಏಜೆ, ಸಹಾಯಕ ಪ್ರಾಧ್ಯಾಪಕಿ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ, ಎಸ್ಡಿಎಂ ಕಾಲೇಜು, ಉಜಿರೆ. ಈಗ ಕೇಳಿ ಆರೋಗ್ಯ ಮಾಹಿತಿ. ಗೆಳತಿಯರೇ, ಸೌಂದರ್ಯದ ಮೊದಲ ಹೆಜ್ಜೆ ಸುಂದರವಾದ ತ್ವಚೆ. ಮೋಹಕವಾದ, ಆಕರ್ಷಕವಾದ ಸೌಂದರ್ಯವನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ಪ್ರತಿಯೊಬ್ಬರ ಆಸೆ. ಇದಕ್ಕೋಸ್ಕರ ನಾವು ತ್ವಚೆಯ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ಸಹ ನಿಜ. ಅದಕ್ಕಾಗಿ ಇವತ್ತು ನಾನು ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸೂಕ್ತ ಸಲಹೆಗಳನ್ನು ನೀಡುತ್ತೇನೆ. ಹಣ್ಣು, ತರಕಾರಿ, ಹಸಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಿದಾಗ ನಮ್ಮ ಚರ್ಮ ಕಾಂತಿಯುತವಾಗಿ ಕಂಗೊಳಿಸುತ್ತದೆ. ಏಕೆಂದರೆ ಹಣ್ಣು, ತರಕಾರಿ, ಸೊಪ್ಪುಗಳಲ್ಲಿ ವಿವಿಧ ರೀತಿಯ ವಿಟಮಿನ್ಗಳಿವೆ. ಇದೆಲ್ಲವೂ ನಮ್ಮ ಸೌಂದರ್ಯವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುತ್ತೆ. ಹಾಗಾಗಿ ಹೆಚ್ಚಾಗಿ ಹಣ್ಣು, ತರಕಾರಿ, ಹಸಿ ಸೊಪ್ಪುಗಳನ್ನು ಸೇವಿಸಿ. ಇನ್ನು ನಿಂಬೆ ರಸವನ್ನು ಬಿಸಿ ನೀರಿನೊಂದಿಗೆ ದಿನಾಲೂ ಸೇವಿಸುವ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು. ಇದು ಸಹ ಒಂದು ಸೌಂದರ್ಯದ ಟಾನಿಕ್ ಅಂತಲೇ ಹೇಳಬಹುದು. ದಿನಕ್ಕೊಂದು ಹಸಿ ಟೊಮ್ಯಾಟೊ ಹಣ್ಣನ್ನು ತಿನ್ನೋದ್ರಿಂದ ಮುಖದಲ್ಲಿರುವಂತಹ ಸುಕ್ಕುಗಳು ದೂರವಾಗುತ್ತದೆ. ಆದ್ದರಿಂದ ಪ್ರತಿದಿನ ಒಂದೊಂದು ಟೊಮೆಟೊವನ್ನು ಸೇವಿಸಿ. ಇನ್ನು ನೀರು. ನೀರು ಸೌಂದರ್ಯ ವರ್ಧನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ತ್ವಚೆಯ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿನಿತ್ಯ 4-5 ಲೀಟರ್ನಷ್ಟು ನೀರನ್ನು ಕಡ್ಡಾಯವಾಗಿ ಕುಡಿಬೇಕು. ಕನಿಷ್ಠ ಪಕ್ಷ 6-8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ನಿದ್ರೆ ಸರಿ ಇಲ್ಲದಿದ್ದರೆ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ. ಈ ನಿದ್ದೆ ಕಮ್ಮಿಯಾದಾಗ ಅದರ ಪರಿಣಾಮ ನಮ್ಮ ತ್ವಚೆಗೂ ಬೀಳುತ್ತೆ. ಆದ್ದರಿಂದ ದಿನಾಲೂ 6-8 ಗಂಟೆಗಳ ಕಾಲ ನಿದ್ರೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಇನ್ನು ಶರೀರದ ಚರ್ಮ ನಯವಾಗಿ ಉಳಿಬೇಕು ಅಂತಾದರೆ ದಿನಾಲೂ

ಸ್ನಾನ ಮಾಡಲೇಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. ಸ್ನಾನ ಮಾಡುವ ಮೊದಲು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನಕಾಯಿ ಎಣ್ಣೆಯನ್ನು ಕೈ ಮೈ ಮುಖಕ್ಕೆ ಹಂಚಿ ತಿಕ್ಕಿಕೊಂಡು ಸ್ನಾನ ಮಾಡಬೇಕು. ಇದರಿಂದ ಚರ್ಮವು ಹೊಳಪಿನಿಂದ ಕೂಡಿರುತ್ತದೆ. ಇನ್ನು ಹಸಿ ಆಲೂಗಡ್ಡೆಯನ್ನು ಕತ್ತರಿಸಿ ಅದನ್ನು ಮುಖಕ್ಕೆ ವೃತ್ತಾಕಾರವಾಗಿ ತಿಕ್ಕುವುದರಿಂದ ಚರ್ಮದ ಕೊಳೆ ಹೋಗಿ ಚರ್ಮವು ಬೆಳ್ಳಗೆ ಕಾಣುತ್ತದೆ. ಇನ್ನು ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ, ಬೆವರಿನಿಂದ ಮುಖದಲ್ಲಿ ತುಂಬ ಕೊಳೆಗಳು ನಿಂತಿರಬಹುದು. ಹಾಗಾಗಿ ಪ್ರತಿ ಸಲ ನಾವು ಮುಖ ತೊಳೆಯುವಾಗ ಸೋಪನ್ನು ಉಪಯೋಗಿಸದೆ ಅದರ ಬದಲಾಗಿ ಕಡಲೆ ಹಿಟ್ಟನ್ನು ಉಪಯೋಗಿಸುವುದರಿಂದ ಮುಖದ ಕಾಂತಿಯು ವೃದ್ಧಿಸುತ್ತದೆ. ಇನ್ನು ವಾರಕ್ಕೆ 2 ಬಾರಿ ಮುಖಕ್ಕೆ ಅಲೋವೆರಾ ಜೆಲ್ ಹಚ್ಚಿ 1 ಗಂಟೆ ನಂತರ ಮುಖವನ್ನು ತೊಳಿಬೇಕು. ಇದರಿಂದ ಮುಖದ ಸುಕ್ಕುಗಳು ದೂರಾಗುತ್ತದೆ, ಮೊಡವೆಗಳು ಹಾಗೂ ಕಲೆಗಳು ಮಾಯವಾಗಿ ಮುಖವು ಕಾಂತಿಯುತವಾಗಿ ಹೊಳೆಯುತ್ತದೆ. ಇದೆಲ್ಲ ನಾವು ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮಾಡಬೇಕಾದಂತಹ ಕೆಲವೊಂದು ಕ್ರಮಗಳು. ಇನ್ನು ಕೆಲವನ್ನು ನಾವು ಮಾಡಬಾರ್ದು, ಇದರಿಂದ ನಮ್ಮ ತ್ವಚೆಗೆ ಹಾನಿಯಾಗುತ್ತೆ. ಅದು ಯಾವುದಂತ ಹೇಳಿದರೆ, ಅತಿ ಹೆಚ್ಚು ಬಿಸಿಯಾದ ನೀರು ಚರ್ಮದ ಕೋಮಲತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಅತಿಯಾಗಿ ಬಿಸಿಯಾದ ನೀರಿನಿಂದ ತಲೆಗೆ ಮತ್ತು ಮೈಗೆ ಸ್ನಾನ ಮಾಡಬಾರ್ದು. ಉಗುರು ಬೆಚ್ಚಗಿನ ನೀರನ್ನೇ ಸ್ನಾನಕ್ಕೆ ಬಳಸಬೇಕು. ಇನ್ನೊಂದು ವಿಷಯ ಏನು ಹೇಳಿದ್ರೆ, ಅತಿಯಾದ ಸಿಹಿ ತಿಂಡಿಗಳು, ಜಿಡ್ಡಿನ ಆಹಾರ, ಬೇಕರಿ ತಿನಿಸುಗಳು, ಇದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ, ಚರ್ಮದಲ್ಲಿ ಬ್ಲಾಕೆಟ್ಸ್ ಉತ್ಪತ್ತಿ ಮಾಡುತ್ತದೆ. ಆದ್ದರಿಂದ ಆದಷ್ಟು ಪ್ರಮಾಣವನ್ನು ಕಮ್ಮಿ ಮಾಡಿದರೆ ಒಳ್ಳೆಯದು. ಹೆಚ್ಚಾಗಿ ಕರಿದ ತಿಂಡಿಗಳನ್ನು ಸೇವಿಸಬಾರ್ದು, ಯಾಕೆಂದರೆ ಕರಿದ ತಿಂಡಿಗಳು ಮೊಡವೆಗಳನ್ನು ಜಾಸ್ತಿ ಮಾಡುತ್ತದೆ. ಆದ್ದರಿಂದ ಕರಿದ ತಿಂಡಿಗಳನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿಟ್ಟರೆ ಒಳ್ಳೆಯದು. ಇನ್ನು ಮುಖವನ್ನು ತೊಳೆಯಲು ಹಾಗೂ ಸ್ನಾನಕ್ಕಾಗಿ ಸೋಪನ್ನು ಹೆಚ್ಚಾಗಿ ಬಳಸಬಾರ್ದು. ಅದಕ್ಕೆ ಬದಲಾಗಿ ಕಡಲೆ ಹಿಟ್ಟು ಅಥವಾ ಸೀಗೆ ಪುಡಿಯನ್ನು ಬಳಸುವುದು ತ್ವಚೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಮೇಕಪ್ ಸಾಮಗ್ರಿಗಳನ್ನು ಕಡಿಮೆ ಮಾಡಿ, ಇದು ಸಹ ನಮ್ಮ ತ್ವಚೆಗೆ ಹಾನಿಯುಂಟು ಮಾಡುತ್ತದೆ. ಇದೀಗ ಕೇಳಿ ಭಾವಗೀತೆ. ರಚನೆ ಚಂದ್ರಶೇಖರ್ ಪಾಟೀಲ್, ಹಾಡಿದವರು ಸಿ ಅಶ್ವಥ್.

ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಇದುವರೆಗೆ ವನಿತಾವಾಣಿ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿ ಪದ್ಮನಾರಾಯಣ ಸ್ವಾಮಿಯವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಮೈಸೂರು ಎಂಆರ್ ಸಾಯಿನಾಥ್, ಘಟಂ ಕೆಆರ್ ಕುಮಾರ್. ಮೊದಲಿಗೆ ಕೇಳಿ ಷಣ್ಮುಖ ಪ್ರಿಯ ರಾಗ ರೂಪಕ ತಾಳದಲ್ಲಿ ದೀಕ್ಷಿತರ ರಚನೆ ಸಿದ್ಧಿವಿನಾಯಕಂ.

ಈಗ ಕೇಳಿ ನಾಟರಾಗ ಖಂಡಚಾಪೋ ತಾಳದಲ್ಲಿ ಪುರಂದರದಾಸರ ಕೀರ್ತನೆ ಜಯ ಜಯ ಜಯ ಜಾನಕಿ ಕಾಂತ.

ಬಾಬ ನಿಂತನಿ ದಬದ ಬಾಬ ಕರಿದನಿ ದಬಬ ಗಬ ಕಾದ ಪಾಪ ಬಾಬ ಕನಿ ದಬಬ ಗಬ ದಬಬ ಗದಿ ದಬಬ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪದ್ಮನಾರಾಯಣ ಸ್ವಾಮಿಯವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಮೈಸೂರ್ ಎಂಆರ್ ಸಾಯಿನಾಥ್, ಘಟಂ ಕೆಆರ್ ಕುಮಾರ್. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ಧವಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ ಒಂಬತ್ತು ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ಕಟ್ಟೆ ಹಾಳೆಗಳು, ಕಟ್ಟೆ ಹಾಳೆಗಳು ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಪಾರ್ಲಿಮೆಂಟ್ ಸೆಷನ್ 20ನೇ ಶುರು ಆಗುತ್ತೆ. ನಮ್ಮ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.

0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006 ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94 ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 145567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೈನರ್ಗಳಂತೆ ವರ್ಷಕ್ಕೆ 15,000 ಕಂಟೈನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ ಸಪನಾ ಕಟ್ಟಿ ಅವರು. ನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿ ಅವರು.
3: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ ತನ್ನ ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಗಡು ಶುರುವಾಗಿತ್ತು. ಅರೆ, ಬಾಬಾನ ಆರ್ತಿ ಟೈಮು ಅಂದರೆ 8 ಅಂದುಕೊಳ್ಳುತ್ತಲೇ ಎಕ್ಸಿಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ, ಜಾನಿಂದ ಚಹಾ ಕೊಡಬೇಕಂದ್ರೆ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ, ಮನ್ಯಾಗ ಇರೋರ ಎಣಿಸಿ 5, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ ಇಡಕಾಗಂಗಿನಗ ಅಂತ ಒದರಿದರು. ಅವನನ್ನು ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣಗ್ತಾ ಟೀಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ್ಕ. ಎಲ್ಲಿ ಹೋಗಿದ್ದೀವಿ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ? ಒಂದಿಟ ಆರಾಮ ಇರುದ್ಲಿ, ತಿಳಿತಿಲ್ಲ. ಹಾ, ಹತ್ತು ಗಡಾನ ಅಂತ ಅವನನ್ನು ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವಾಗ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನೂ ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡುನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರೆಬತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವುದಾದ್ರೂ ಸಲುವಾಗಿ ಅನ್ನೋದು ಎಷ್ಟು ಮಸ್ತು ತೆಗೆದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ, ಇದರ ಚಿತ್ರ ಮುಗ್ದೋ ಏನಿಲ್ಲ, ಕೆಳಗೆ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನೋ ಅಂತ ದಿಟ್ಟ

ಮುಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ. ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತಾ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ. ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾದಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಕೆಳಗೆ ಆಳಕ್ಕೆ ಕಣ್ಣುಗಳು, ಸುಕ್ಕುಗಟ್ಟಿ ಗಂಟುಗಂಟಾದ ಚರ್ಮ, ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳ್ಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯಿತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದರ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ, ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆಯಾಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟ್ಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ಎತ್ತಲೋ ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವ್ಯಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ. ಅಲ್ಲ ಅಜ್ಜ, ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ, ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ, ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದೆಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಹಿಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರೋ ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರ ಎಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ, ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದೂ ಮಸುಕಾಗಿತ್ತು. ಯತೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್. ಮುಂದೆ ಸಂಖ್ಯೆ ಅಳಿಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೆ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ, ಯಾವ ಅನಂತರಾಮ್? PWDಯಿಂದ ರಿಟೈರ್ ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ, ಅವರ ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತರಾವ ಅಂದ. ಸರ್, ಅದು ನನಗೆ ಗೊತ್ತ, ತಂದೆಗೆ ವಯಸ್ಸಾಗ್ಯದ ನೋಡ್ರಿ, ಆ ರಾವ್ ಅಂದ. ಹೋ, ಇದೊಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದುಂಟ, ಹೆ ಹೆ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ, ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇದು ಪ್ರಶ್ನೆ ಉಂಟು ನನಗೆ, ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ. ಸರ್, ಚೀಟಿ ಇದ್ದುದು ಇವನ್ ಕಿಸೆಯಾಗ, ಚೀಟಿಯಾಗ ಹೆಸರಿತ್ತು, ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲ. ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನೆ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರ ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ಬರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದು ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದು ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೇ ಯಾವತ್ತೂ ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೇ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುಂದುವರೆದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ಕೆನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರಬಂದು
ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದು ಹೌದು ಬಂದಿದ್ರು ಬಿಡ, ಈಗೊಂದು 4 ತಿಂಗಳ ಕೆಳಗೆ ಕಾಣಕ್ಕೂ ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ ಬೆನ್ನು, ಚರ್ಮ ನಿರಿ ನಿರಿ, ಆಮೇಲೆ ಕಣ್ಣು ಸುದ್ದ ಹೆಂಗ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ

0: ಇವ್ರು ಅವ್ರ ಅಲ್ಲ, ಆಗಾಕ್ ಸಾಧ್ಯ ಇಲ್ಲ. ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ಕೆ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಸೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕೆ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು. ನೀವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನೇ ಇರಬೇಕು. ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ ಅದ ಬಿಲ್ಡಿಂಗ್ ಇರಬೇಕು. ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದನ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತು ಹೋಗಿದ್ದು ಲಕ್ಷ್ಯಕ್ಕೆ ಬರಲಿಲ್ಲ. ಅರರೇ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತಾ ಅಜ್ಜನ ನಡುಗು ಕೈಗಳನ್ನು ನಡುವೆಯೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿಯ ಹತ್ತಿರ ಬರುತ್ತಾ ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಬದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತ ನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ. ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ, ಅವರು ನೋಡಿಕೊಳ್ಳುವ ಚಂದ ಇದ. ಅಯ್ಯೋ, ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು, ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ, ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ, ಆದ್ರೆ ಇಲ್ಲಿ ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರೀ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥ ಕುರ್ತಾ. ತಿವಿಯುವಂತೆ ಕೈ ಮಾಡಿ, ಯಾರೋ ಇವರು ಜೋಬ್ ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನ್ ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ, ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯಲ್ಲಿ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ಟಣ್ಣ ಎಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ. ಧೂಳಿನ ಮೋಡ ಒಡೆಯುತ್ತಾ ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
1: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.
2: ನೋಡು ಅಪ್ಪ, ನಂಗೂ ನಿಂಗೂ ಹೊಂದಾಣಿಕೆ ಆಗಲ್ಲ. ನಮ್ಮ ನಡುವೆ ಇರುವ ಜನರೇಷನ್ ಗ್ಯಾಪ್ ಹೊಂದಿಕೊಳ್ಳೋದಕ್ಕೂ ಬಿಡೋದಿಲ್ಲ. ಸುಮ್ನೆ ಯಾಕೆ ನಿನ್ನ ವಿಚಾರಗಳನ್ನ ನನ್ನ ತಲೆ ಹಾಕುವೆ, ಸುಮ್ನಿರು ಅಂತ ಗದರಿ ಕಂಪ್ಯೂಟರ್ ಎದುರು ತಲೆ ತಗ್ಗಿಸಿ ಮಗ್ನನಾಗಿದ್ದ ಮಗ. ಹೇಳಬೇಕಿರುವ ಮಾತು ಮನದಲ್ಲೇ ಕರಗಿ ಅಸಮಾಧಾನದಲ್ಲಿ ಎದ್ದೆದ ಅಪ್ಪ. ಅಪ್ಪ ಮಗ ಅಂತಲ್ಲ, ಅಮ್ಮ ಮಗಳು, ಅಜ್ಜ ಮೊಮ್ಮಗ, ಹೀಗೆ ಯಾವುದೋ ದಾರಿಯಲ್ಲಿ, ಬಸ್ಸಿನಲ್ಲಿ, ಸಮಾರಂಭಗಳಲ್ಲಿ ಸಿಗುವ ಹಿರಿಯ ಮತ್ತು ಕಿರಿಯರನ್ನುವೆ ಇರುವ ನಡೆವ ಸಾಮಾನ್ಯ ಅನ್ನಿಸಿಕೊಂಡ ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪು ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು

ಸಾಧಿಸಿಕೊಳ್ಳುವ ತಲೆ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ ಬಿಗುಮಾನ ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೇ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾರ್ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ, ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ ಬಗೆಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಜನರೇಷನ್ ಗ್ಯಾಪ್ ಇದು ಅಂತ ಕೈ ತೊಳೆದುಕೊಂಡು ಬಿಡುತ್ತೇವೆ. ಯಾಕೆ ಈ ಗ್ಯಾಪ್ ಅನ್ನು ತುಂಬುವ ಪ್ರಯತ್ನ ಮಾಡಬಾರದು ಅಂತ ಯೋಚಿಸುವುದೇ ಇಲ್ಲ. ಸುಮಾರು 65-81 ನಡುವೆ ಜನಿಸಿದವರನ್ನು ಜೆನ್ ಎಕ್ಸ್ ಎನ್ನುತ್ತಾರಂತೆ. ಈ ಕಾಲಘಟ್ಟದ ಜನರೇಷನ್ ಅತ್ತ ದರಿ ಇತ್ತ ಪುಲಿ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ ಅಂದರೆ ತಪ್ಪಾಗಲಾರದು. ಮಿಣುಕು ದೀಪದ ಬುಡದಲ್ಲಿ ಕಳೆದ ಬದುಕು ಝಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ 3 ತಲೆಮಾರುಗಳಲ್ಲಿ ಸೀದಾ 3ನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳು ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತು ಕೇಳ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ, ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಮನೆತನ ಇವೆಲ್ಲ ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟು ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ ಒತ್ತಡ ಮತ್ತು ಓಡುವ ಕಾಲದಂದೆ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ.
ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚು ಮಾಡುತ್ತದೆಯೇ?

ಹೊರತು ಬಸೆಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರುದ್ಧ ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ, ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, ಮೂರು ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ, ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ, ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿದೆ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ಲ ಅಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

0: ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಬಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ನಮ್ಮ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲುಗುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನು ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಆಕಾಶವಾಣಿ ಮಂಗಳೂರು, ಈಗ ಸಮಯ 12:27:55.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಅಕ್ಕ ನೋಡು,
5: ಹ್ಯಾಪಿ ಬರ್ತ್ಡೇ ಬ್ರೋ.
4: ತೋರಿಸು. ವಾ, ನನ್ನ ಇಷ್ಟದ ಕಲರ್.
5: ಯಾವಾಗ್ಲೂ ಶಾಪಿಂಗ್.
4: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
6: ಸೇವಿಂಗ್ ಮಾಡೋ ವಯಸ್ಸು ಕೂಡ.
7: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ.

0: ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ.
0: ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
3: ಕೇಳುಗರೇ ಗಮನಿಸಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ, ದತ್ತಕ್ರಿಯಾ ಯೋಗ. ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ

ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಸ್ವರ ಮಾಧುರ್ಯ, ಮಧುರ ದೀಕ್ಷಿತ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ನನ್ನ ರಾಗ ತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ಶ್ಯಾಮಲಾದೇವಿ ಕೆ. ಮಿಜಾರು.

2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ. ಗುರುಗಳು ಡಾಕ್ಟರ್ ನಯನ ಚೋಲ್ವೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ರಜನಿ ಭಟ್.

7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಕನ್ನಡ ಯುವವಾಣಿ. ಗೌತಮ್ ಪಿ ಜೆ ಭಟ್ ಅವರಿಂದ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಧೀಮಂತ್ ಭಟ್, ತಬಲ ಅಮೃತ ನಾಯಕ್ ಬಿ. ಬಳಿಕ ಸುಷ್ಮಿತಾ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಬಳಿಕ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ, ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ. 8:30ಕ್ಕೆ ತುಳು ಕಾರ್ಯಕ್ರಮ, ತುಳುವೇರು ನಂಬುನ ಪೊಂಡು ಒರುತ್ತ ಶಕ್ತಿಲು, ಡಾಕ್ಟರ್ ಸಾಯಿಗೀತಾ ಅವರಿಂದ ಭಾಷಣ ಕೇಳುವಿರಿ. 9:30ಕ್ಕೆ ಚಿತ್ರಗೀತೆಗಳು, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರಿಂದ ಪಿಟೀಲು ವಾದನ ಕೇಳುವಿರಿ. 10:30ಕ್ಕೆ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು?

ಮಾರುಕಟ್ಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಮಧುರ ದೀಕ್ಷಿತ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. ಬಳಿಕ 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ ಪ್ರಸಾರವಾಗಲಿದೆ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ ಗಮನಿಸಿ, 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸ್ವಾಮೀಜಿಯವರಿಗೆ ನಮಸ್ಕಾರ.
1: ಜಯ ಗುರುದತ್ತ.
0: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
2: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡುವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
0: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
2: ಯೋಗಾಭ್ಯಾಸದಿಂದ 3ರ ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3ರ ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು. ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ್ದು ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ

0: ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
1: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
0: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ. ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ ನಿಧಾನಕ್ಕೆ 10 ನಿಮಿಷ 20 ನಿಮಿಷ 1/2 ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು. ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂಥೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ, ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು, ಯುಕ್ತಿಯಿಂದ ಹೋಗಬೇಕು ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾ ಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾ ಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ. ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡ್ಬೋದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ ಮೂರು ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿಮಂಡಲವೂ ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಸೇವೆ ದತ್ತಕ್ರಿಯಾಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನು ಆರಂಭ ಮಾಡೋದಕ್ಕೆ?
0: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ ಅವರ ಮಾತೃಮೂರ್ತಿಯೇ ಗುರುಮೂರ್ತಿ, ಜಯಲಕ್ಷ್ಮಿ ಮಾತಾ ಅಂತ ಹೇಳಿ. ಅವರು ಸೋಗಾಲದಲ್ಲಿ, ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಿಗೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರ, ಲಂಬಿಕಾ ಮುದ್ರ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು

0: ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೈತಿ, ಈಗ ಎಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ, ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವರು ಅಷ್ಟು ಅನುಭವ. ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ. ಆ ದತ್ತಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21 ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1000+ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು 30 ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ, ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ದರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನಿಸುತ್ತೆ. ನಾಳೆ 21 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು, ಆ ಡೈರೆಕ್ಟರು, ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು, ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ಆ ದುಶ್ಚಟ ಬಿಡಿಸೋಕ್ಕೆ, ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು, ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ

0: ಬೆಂಗಳೂರಲ್ಲಾದಾಗಲೂ ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ದಿವಸದ ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ. ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂತಹ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು, ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನಾವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲೀಷ್ ಆಗಿರಲಿ, ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು, ಆರ್ಗ್ಯಾನಿಕ್ ಅಂತ ಅಂತೀವಿ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ, ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು, ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂಥೇಳಿ, ಪ್ರಚಾರಕರು ಅಂಥೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ, ಭಾರತದ ಸರ್ಕಾರದ YCB, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತಗೋಬಹುದು, ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ, ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತ್, ಕತಾರ್, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು, ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ, ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ, ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನೂ ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ, ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ, ಎಷ್ಟೋ ಜನ ಇಲ್ಲಿ 100+ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ

0: ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1000 ಜನ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾ ಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರ್ ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು. ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನುವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ವರ್ಷ ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲಿತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂತ ಹೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳವೆಲ್ಲ, ಅವೆಲ್ಲ ಕಲೀಲೇಬೇಕು, ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ. ಇಲ್ಲ, ನನಗೆ ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು. ಹಾಗೆ ಕಲಿತು ಅದನ್ನು ಒಂದು 2-3 ತಿಂಗಳಾಯಿತು ಕಲಿಯೋಕ್ಕೆ. ಅದು ಕೂತ್ಕೊಳ್ಬೇಕಲ್ಲ ಆಸನ, ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಹಾಂ ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ಹಾಗೆ ಆಗಿರೋಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ, ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ
0: ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು, ಆರು ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾದ್ರು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾದ್ರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂಥದ್ದನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡೋಣ.
1: ಒಳ್ಳೆಯದು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೇ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಷದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು. ನಮಸ್ಕಾರ.
0: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ

ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಸಮಯ 1 ಗಂಟೆಯ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
3: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗಿಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ಮಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ

0: ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು.
1: ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಡ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ

0: ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ DGP ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ PIB ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿದೆ

0: ಇರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಎರಡು ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಾಲ್ಕನೇ ದಿನದಾಟದಲ್ಲಿಂದು ಎರಡನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:12. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಥುರಾ ದೀಕ್ಷಿತ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ.

ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ. ಮಥುರಾ ದೀಕ್ಷಿತ ಹಾಡಿರುವ ಭಕ್ತಿಗೀತೆಗಳು ಮೊದಲಿಗೆ ಕೇಳಿ. ಮಹಿಪತಿ ದಾಸರ ಭಕ್ತಿರಚನೆ ಇವನೋಡಮ್ಮ ನವನೀತ ಚೋರ.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು.

ಮಂಜುರಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಪರಿಕಲ್ಪನೆ ಪಿವಿ ಪ್ರಶಾಂತ್ ಕುಮಾರ್. ನಮಸ್ಕಾರ ಸ್ನೇಹಿತರೆ, ನಾನು ಶ್ಯಾಮಲಾ ದೇವಿ ಕೆ ಮಿಜಾರ್. ಮಂಗಳೂರು ಆಕಾಶವಾಣಿಯ ಇಂದಿನ ರಾಗ ತಾನ ಪಲ್ಲವಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಶ್ಯಾಮಲಾದೇವಿ ಕೆ ಮಿಜಾರು ಅವರ ಭಾವಲಹರಿಯನ್ನು.
1: ಸುಮಾರು 1970ರ ದಶಕ, ನನ್ನ ಅಕ್ಕ ಇಷ್ಟಪಟ್ಟು ಮನೆಗೆ ತಂದ ಪುಟ್ಟ ಟ್ರಾನ್ಸಿಸ್ಟರ್ ನಮಗೆಲ್ಲರಿಗೂ ಸಂಭ್ರಮ ತಂದ ಕ್ಷಣ. ಆಗಿನ್ನೂ ಮಂಗಳೂರು ಆಕಾಶವಾಣಿ ಪ್ರಾರಂಭವಾಗಿರಲಿಲ್ಲ. ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದ ಕನ್ನಡ ಚಿತ್ರಗೀತೆಗಳು ಹಾಗೂ ವಿವಿಧ ಭಾರತಿಯಿಂದ ಪ್ರಸಾರವಾಗುತ್ತಿದ್ದ ಹಿಂದಿ ಚಿತ್ರಗೀತೆಗಳೆಂದರೆ ನಮಗೆಲ್ಲರಿಗೂ ಇಷ್ಟವಾಗಿದ್ದವು. ಗದ್ದೆ ಬದುವಿನಲ್ಲಿ ಕುಳಿತುಕೊಂಡು ಆಕಾಶದಲ್ಲಿ ಹಾರಾಡುತ್ತಿದ್ದ ಬಾನಾಡಿಗಳನ್ನು ನೋಡುತ್ತಾ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದಾಗ ಕೇಳಿ ಬರುತ್ತಿದ್ದ ಹಾಡು ನ್ಯಾಯವೇ ದೇವರು ಚಿತ್ರದ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ, ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಆಗಿನ್ನೂ ಬಾಲೆಯಾಗಿದ್ದ ನನಗೆ ಪ್ರೀತಿ ಪ್ರೇಮದಾರಿವಿಲ್ಲದಿದ್ದರೂ ಈ ಹಾಡು ಮನದಲ್ಲಿ ನಾಟಿ ನಿಂತಿದ್ದು ಇಂದಿಗೂ ನನ್ನ ಮೆಚ್ಚಿನ ಹಾಡು.

ದಿನಗಳಲ್ಲಿ ಬಿತ್ತರವಾಗುತ್ತಿದ್ದ ತುಳು ಚಿತ್ರಗೀತೆ. ಪಗೆತ ಪುಗೆ ಚಿತ್ರದ ಹಾಡು ಕೇಳ್ತಾ ಕೇಳ್ತಾ ಸೊಂಟ ಕುಲುಕಿಸುತ್ತಾ ಕುಣಿಯುತ್ತಿದ್ದ ನೆನಪು ಇಂದಿಗೂ ಮಧುರ. ಮೋಕೆದ

ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಅದರಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬಂದ ಹಾಡುಗಳೆಲ್ಲವೂ ಮಧುರ ಮಧುರ. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.

ಭಾರತಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಿಂದಿ ಚಿತ್ರಗೀತೆಯಲ್ಲಿ ಕಿಶೋರ್ ಕುಮಾರ್ ಆರಾಧನಾ ಚಿತ್ರಕ್ಕೆ ಹಾಡಿದ ಮೇರೆ ಸಪ್ನಂಕಿ ರಾಣಿ ಕಬ್ಬು ಆಯೆಗೀತು ಅಂದು ಹುಚ್ಚೆದ್ದು ಕುಣಿಯುತ್ತಿದ್ದ ಈ ಹಾಡನ್ನು ಎಂದಾದರೂ ಮರೆಯಲುಂಟೆ?

1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಎಡಗಲ್ಲು ಗುಡ್ಡದ ಮೇಲೆ ಚಿತ್ರದ ಜಯಂತಿಯ ಅಮೋಘ ಅಭಿನಯದಿಂದ ಮೂಡಿಬಂದ ಭಗ್ನ ಪ್ರೇಮಿಯ ಹಾಡು, ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೂಡಿಗೆ ಮೈಮರೆಯದವರಾರು?

ಕನ್ನಡ ನಾಡುನುಡಿಯ ಸುದಿಯನ್ನೇ ಹರಿಸಿದ ಚಲಿಸುವ ಮೋಡಗಳು ಚಿತ್ರದ ಡಾಕ್ಟರ್ ರಾಜಕುಮಾರ್ ಧ್ವನಿಯಲ್ಲಿ ಮೂಡಿ ಬಂದ ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಕವಿ ಪುಂಗವರಿಗೆ ಅರ್ಪಿತವಾದ ಹಾಡು.

ಮಂಗಳೂರು ಆಕಾಶವಾಣಿಯ ನಂಟು ನನಗೆ ಇಂದು ನಿನ್ನೆಯದಲ್ಲ. ಅದರಲ್ಲಿ ಬರುವ ಪ್ರತಿಯೊಂದು ಕಾರ್ಯಕ್ರಮಗಳ ಶ್ರೋತೃ ನಾನಾಗಿದ್ದೆ. ನನಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟ ಮಂಗಳೂರು ಆಕಾಶವಾಣಿಯ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನರ್ಪಿಸುತ್ತಾ ನಾನು ಶ್ಯಾಮಲಾ ದೇವಿ ಕೆ ಮಿಜಾರ್ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮಕ್ಕೆ ಚುಕ್ಕಿಯ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.

0: ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ
1: ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
0: ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004.

ಕೇಳುಗರೇ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5:30 ಹಿಂದಿ ಪಾಠದಲ್ಲಿ ಗುರುಗಳು ಡಾಕ್ಟರ್ ನಯನ ಚೌಲ್ವೇಕರ್ ಹಾಗೂ ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. 5:45 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 6:10 ಭಕ್ತಿಗೀತೆಗಳನ್ನು ಕೇಳುವಿರಿ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಕನ್ನಡ ಯುವವಾಣಿ. ಗೌತಮ್ ಪಿಜಿ ಭಟ್ ಅವರಿಂದ ವಯಲಿನ್ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಧೀಮತ್ ಭಟ್ಟ, ತಬಲಾ ಅಮೃತ್ ನಾಯಕ್ ಬಿ. ಬಳಿಕ ಸುಷ್ಮಿತಾ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಬಳಿಕ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ ಕೇಳುವಿರಿ. ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ. 8:30 ತುಳು ಕಾರ್ಯಕ್ರಮ. ತುಳುವೇರು ನಂಬುನ ಪೊಣ್ಣು ಓರುತ್ತ ಶಕ್ತಿಲು. ಈ ಕುರಿತು ಡಾಕ್ಟರ್ ಸಾಯಿಗೀತಾ ಅವರಿಂದ ಭಾಷಣ ಕೇಳುವಿರಿ. 9:30 ಚಿತ್ರಗೀತೆಗಳು.

10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರಿಂದ ಪಿಟೀಲು ವಾದನ ಕೇಳುವಿರಿ. 10:30ಕ್ಕೆ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಈಗ ಕೇಳಿ ಕೋರಾ ಕಾಗಜ್ ಚಿತ್ರದ ಗೀತೆ. ಎಂ ಜಿ ಹರ್ಷ್ಮತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ ಜಿ, ಆನಂದ್ ಜಿ. ಹಾಡಿದ್ದಾರೆ ಕಿಶೋರ್ ಕುಮಾರ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿಶೋರ್ ಕುಮಾರ್ ಹಾಡಿರುವ ಅಮರ್ ಪ್ರೇಮ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡೆ ಬರ್ಮನ್.
1: ಏ ಆನಂದ್ ಬಾಬು, ಏ ತುಂಬಿ ಚುಪ್ ಕ್ಯೂ ಕಿ ದುಃಖ
2: ಕ್ಯಾ ಸುನಾ ಹೈ

ಆಕಾಶವಾಣಿ ಮಂಗಳೂರು, ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶ.

0: ಜಿಲ್ಲೆಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ಧ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1) ವಿಧಿಯಡಿಲಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
1: ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತಹ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರ್ದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತೇನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
0: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೆದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99% ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು, ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಬಂಧನ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ತಿಂತ ತಿಂತ. ಈಗ ಕೇಳಿ ಶರತ್ ಹಾಡಿರುವ ದೃಶ್ಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಇದೀಗ ಸುನೀತಾ ಗೋಪರಾಜು ಹಾಡಿರುವ ಹುಡುಗರು ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ರ್ಯಾಂಬೋ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಕೇಳುಗರೇ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5 ಚಿತ್ರಗೀತೆಗಳು, ಸಂಜೆ 5:30 ಹಿಂದಿ ಪಾಠ, ಗುರುಗಳು ಡಾಕ್ಟರ್ ನಯನಾ ಚೋಲ್ವೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ. ಗೌತಮ್ ಪಿಜಿ ಭಟ್ ಅವರಿಂದ ವಯಲಿನ್ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಧೀಮಂತ್ ಭಟ್ಟ, ತಬಲಾ ಅಮೃತ್ ನಾಯಕ್ ಬಿ. ಬಳಿಕ ಸುಷ್ಮಿತಾ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ನಂತರ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ. ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ.

8:30 ತುಳು ಕಾರ್ಯಕ್ರಮ. ತುಳುವೇರು ನಂಬುನ ಪೊಂಡು ಒರುತ ಶಕ್ತಿಲು ಡಾಕ್ಟರ್ ಸಾಯಿ ಗೀತಾ ಅವರಿಂದ ಭಾಷಣ ಕೇಳುವಿರಿ. 9:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರಿಂದ ಪಿಟೀಲು ವಾದನ ಕೇಳುವಿರಿ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 5:30 ಹಿಂದಿ ಪಾಠ. ಗುರುಗಳು ಡಾಕ್ಟರ್ ನಯನ ಚೋಲ್ವೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

ತರಂಗಾಂತರ 275.5 meter, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 3:05. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 PM ಪ್ರಾರಂಭ. ಶ್ರೋತೃಗಳಿಗೆ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಮಂಗಳೂರು ಸಮಯ 5 ಗಂಟೆ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಸಾಯಂಕಾಲದ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ತ್ರಿವೇಣಿ. ಈಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಮುತ್ತಿನ ಹಾರ ಚಿತ್ರದ ಗೀತೆ ಹಾಡಿದ್ದಾರೆ ಎಂ. ಬಾಲಮುರಳಿಕೃಷ್ಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕೇಳಿ ಘಂಟಸಾಲ ಹಾಡಿರುವ ಗೀತೆ, ಚಿತ್ರ ಓಹಿಲೇಶ್ವರ, ರಚನೆ ವಿಜಯ ನರಸಿಂಹ, ಸಂಗೀತ ಜಿ ಕೆ ವೆಂಕಟೇಶ್.

0: ದೇಹದಿಂದ ದೂರನಾದೇಕೆ ಆತ್ಮನೇ ಈ ಸಾವು ನ್ಯಾಯವೇ.
1: ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನ ಅಳವಡಿಸಿಕೊಳ್ಳಲಾಗಿರುವ ಮೈಸೂರ ಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಕೇಳಿ ಪಿಬಿ ಶ್ರೀನಿವಾಸ್ ಹಾಡಿರುವ ಭಕ್ತ ಕುಂಬಾರ ಚಿತ್ರದ ಗೀತೆ, ರಚನೆ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಜಿ ಕೆ ವೆಂಕಟೇಶ್.

ಮೊಹಮ್ಮದ್ ರಫಿ ಹಾಡಿರುವ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಚಿತ್ರ ಒಂದೇ ಬಳ್ಳಿಯ ಹೂವುಗಳು.

ಅಳಿಯ ಗೆಳೆಯ ಚಿತ್ರಕ್ಕಾಗಿ ಅಳವಡಿಸಿಕೊಳ್ಳಲಾಗಿರುವ ಪುರಂದರದಾಸರ ರಚನೆ. ಗಾಯಕರು ಪಿಬಿ ಶ್ರೀನಿವಾಸ್, ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

0: ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ಡಾಕ್ಟರ್ ನಯನಾ ಚೋಲ್ವೇಕರ್,
0: ಭಾಗವಹಿಸುವವರು
1: ಪಂಚಮಿ ಪೈ ಹಾಗೂ ಶಿರಾಲಿ ಶೆಟ್ಟಿ. ನಮಸ್ಕಾರ ದೋಸ್ತೋ, ಆಜ್ ಕೆ ಪಾಠ ಮೇ ಮೇ ಅಂಜಲಿ ಆಪ್ಕಾ ಸ್ವಾಗತ್ ಕರ್ತಿ ಹೂ. ಮೇಘದೂತ್ ಕಾ ವೋ ಸಂದೇಶ್ ವಾಹಕ್ ಬಾದಲ್, ಶಕುಂತಲಾ ಕಿ ವೋ ಪ್ರತೀಕ್ಷಾ, ಋತುವೋ ಕಾ ವೋ ಅನುಪಮ್ ವರ್ಣನ್. ದೋಸ್ತೋ, ಆಜ್ ಹಮ್ ಬಾತ್ ಕರೆಂಗೆ ಜಿನ್ಹೋನೆ ಪ್ರಕೃತಿ ಕೋ ನಾಯಕ್ ಬನಾಯಾ, ಪ್ರೇಮ್ ಕೋ ಅಮರ್ ಕಿಯಾ ಔರ್ ಸಂಸ್ಕೃತ್ ಕೋ ಜನ್ ಜನ್ ಕಿ ಭಾಷಾ ಬನಾ ದಿಯಾ, ಐಸೆ ಮಹಾಕವಿ ಕಾಳಿದಾಸ್ ಜೀ ಕಿ. ಮಹಾಕವಿ ಕಾಳಿದಾಸ್, ಜಿನ್ಹೇ ಭಾರತ್ ಕಾ ಶೇಕ್ಸ್ಪಿಯರ್ ಕಹಾ ಜಾತಾ ಹೈ. ಶಕುಂತಲಾ, ಮೇಘದೂತ್, ಕುಮಾರ್ ಸಂಭವ್ ಜೈಸೆ ಅಮರ್ ಗ್ರಂಥ ದೇನೆ ವಾಲೆ ವೋ ಕವಿ ಜಿನ್ಹೋನೆ ಶಬ್ದೋ ಸೆ ಚಿತ್ರ ಬನಾಯೆ, ಪ್ರೇಮ್ ಕೋ ಅಮರ್ ಕಿಯಾ ಔರ್ ಸಂಸ್ಕೃತ್ ಕೋ ಜನ್ ಜನ್ ಕಿ ಭಾಷಾ ಬನಾ ದಿಯಾ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಹಮ್ ಜಾನೆಂಗೆ ಕಾಳಿದಾಸ್ ಜೀ ಕೆ ಜೀವನ್ ಕೆ ಅನ್ಸುನೆ ಕಿಸ್ಸೆ ಔರ್ ಉನ್ಕಿ ರಚನಾವೋ ಕೆ ಬಾರೆ ಮೇ ಅಧ್ಯಾಪಿಕಾ ಡಾಕ್ಟರ್ ನಯನಾ ಚೋಲ್ವೇಕರ್ ಸೆ. ಉನ್ಕೆ ಸಾಥ್ ಇಸ್ ಪಾಠ ಮೇ ಸಹಭಾಗಿ ಹೇ ಕೆನರಾ ಪಿ ಯು ಕಾಲೇಜ್ ಕಿ ಛಾತ್ರಾಯೆ ಪಂಚಮಿ ಪೈ ಔರ್ ಶಿರಾಲಿ ಶೆಟ್ಟಿ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮೊಹಮ್ಮದ್ ರಫಿ ಹಾಡಿರುವ ಬೈಜೋ ಬಾವ್ರಾ ಚಿತ್ರದ ಗೀತೆ. ರಚನೆ ಶಕೀಲ್ ಬದಾಯುನಿ, ಸಂಗೀತ ನೌಶಾದ್.

ಮೊಹಮ್ಮದ್ ರಫಿ ಹಾಡಿರುವ ಮಧುಮತಿ ಚಿತ್ರದ ಗೀತೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧುರಿ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವದ ಕುರಿತು ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 8:00 ಯುವವಾಣಿ, ಗೌತಮ್ ಪಿ ಜಿ ಭಟ್ ಅವರ ವಾಯ್ಲಿನ್ ವಾದನ, ಬಳಿಕ ಸುಷ್ಮಿತಾ ಹಾಡಿರುವ ದೇವರ ನಾಮಗಳು, ನಂತರ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ, ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ. 8:30 ತುಳು ಕಾರ್ಯಕ್ರಮ, ತುಳುವೇರು ನಂಬುನ ಪೊಣ್ಣ ಒರತ್ತ ಶಕ್ತಿಲು, ಡಾಕ್ಟರ್ ಸಾಯಿ ಗೀತಾ ಅವರಿಂದ ಭಾಷಣ. 9:30 ಚಿತ್ರಗೀತೆಗಳ ಪ್ರಸಾರವಿದೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನ. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ, ರಾಜಗೋಪಾಲ ಪುಣಂಚಿತ್ತಾಯ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪ ನಾಯಕ, ಯುವೆ ಎಚ್ ಎಸ್ ನೇಗಿಲ ಮಿಡಿತ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ಯನ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ, ಜಂಡು ಆಯುರ್ ಸಿಂಚನ, ವಿಷಯ ಫಿಷರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ. ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ. 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ, 8:30 ಚಿತ್ರಗೀತೆಗಳ ಪ್ರಸಾರವಿದೆ. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜು ಸುಂದರಂ ಅವರ ಗಾಯನದಲ್ಲಿ ರಾಗ್ ರಾಮ್ಕಲಿ. 12:05 ವನಿತಾ ವಿಹಾರ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಮತ್ತು ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬೇಕೆ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮ, ಸೀಳು ತುಟಿ ಅಂಗಳು, ಈ ಕುರಿತು ಡಾಕ್ಟರ್ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ

0: ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. ನಾಳೆ ಮಧ್ಯಾಹ್ನ 1:20 ಸ್ವರಮಾಧುರ್ಯದಲ್ಲಿ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳು, 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಪಂಡಿತ್ ಕುಮಾರ್ ಗಂಧರ್ವ ಹಾಡಿರುವ ಭಜನ್ಗಳು, ಇನ್ನು ನಾಳೆ ಸಾಯಂಕಾಲ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಗುರುಗಳು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, ಅವಲೋಕನ 6:30. 6:50 ಕಿಸಾನ್ ವಾಣಿ, ಕುಳಾಯಿಯ ಭರತ್ಕುಮಾರ್ ಡಿ ಅವರ ಏಡಿ ಸಾಕಣೆ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೇ, ಇವು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳಿದರೆ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಗೌತಮ್ ಪಿಜಿ ಭಟ್ ಅವರ ವಾಯೊಲಿನ್ ವಾದನ ಪ್ರಸಾರವಾಗಲಿದೆ. ನಂತರ ಸುಷ್ಮಿತಾ ಹಾಡಿರುವ ದೇವರ ನಾಮಗಳನ್ನು ಕೇಳುವಿರಿ. ಬಳಿಕ ಅಮೃತ ಲಕ್ಷ್ಮೀ ಬಿ ಅವರಿಂದ ಭಾಷಣ. ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ.

ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನ ಪ್ರಸಾರವಾಗಲಿದೆ.

ಆಕಾಶವಾಣಿ ಮಂಗಳೂರು ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯಃ ಉತವಾ ವಿದೇಶಿತ್ವ ಘೋಷಣಾ ನಿಸ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ ಸಪ್ತವಿಂಶತಿ ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನ ವಿಷಯೆ ಆರೋಪಿತ ದುರುಪಯೋಗಸ್ಯ ಅನ್ವೇಷಣರತಾಯ ವಿಶೇಷಾನ್ವೇಷಣ ದಲಾಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ತಮಿಳುನಾಡು ರಾಜ್ಯೇ ಅಮೋನಿಯಾ ಗ್ಯಾಸ್ ಸ್ರಾವೇನ ಪ್ರಭಾವಿತಾನಾಂ ಝಾರ್ಖಂಡ ರಾಜ್ಯಸ್ಯ ಶ್ರಮಿಕಾಣಾಂ ಪ್ರಕರಣಸ್ಯ ಸಂಜ್ಞಾನಂ ಗೃಹೀತವತಿ ತಥಾ ಚ ಶೀಘ್ರ ಕಾರ್ಯ ಸಂಪಾದನಾಯ ನಿರ್ದೇಶಾನ್ ಪ್ರದತ್ತವತಿ. ಭಾರತ ಜಾಪಾನ ದೇಶಯೋಃ ಮಧ್ಯೆ ಅದ್ಯ ಪ್ರಚಲಿತೆ ಪ್ರಾದೇಶಿಕ ವೈಶ್ವಿಕ ಸುರಕ್ಷಾ ಪರಿದೃಶ್ಯೆ ವ್ಯಾಪಕ ವಿಮರ್ಶಃ ಅಭವತ್. ಅಪಿ ಚ ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜವೇರೇವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ್ ಉಪಾಧಿಂ ಯಥಾವದೇವ ಧಾರಯತಿ. ಅಥ ವಾರ್ತಾಃ ವಿಸ್ತರೇಣ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ನಿರ್ಣೀತಂ ಯತ್ ಕಸ್ಯಚಿದ್ ವ್ಯಕ್ತೇಃ ನಾಗರಿಕತಾ ನಿರ್ಣಯಃ ಅಥವಾ ತಸ್ಯ ವಿದೇಶಿತ್ವಸ್ಯ ಘೋಷಣಾ ನಿಸ್ಪಕ್ಷ ವಿಧಿಸಮ್ಮತ ಯುಕ್ತಿಯುತ ಪ್ರಕ್ರಿಯೆಯಾ ಏವ ಭವೇತ್. ಸರ್ವೋಚ್ಚ ನ್ಯಾಯಾಲಯೇ ಅಸಮ ರಾಜ್ಯಸ್ಯ ವಿದೇಶಿ ನ್ಯಾಯಾಧಿಕರಣೈಃ ವಿದೇಶಿನಃ ಇತಿ ಘೋಷಿತಾನಾಂ ಸಪ್ತವಿಂಶತಿ ಜನಾನಾಂ ಯಾಚಿಕಾನಾಂ ಶ್ರವಣಂ ಅಭವತ್. ನ್ಯಾಯಾಲಯೇನ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ಸಹ ನಿರ್ಣಯಃ ನಿರಸ್ತಃ ಯೇನ ಏತೆ ಸಪ್ತವಿಂಶತಿ ಯಾಚಿಕಾಕರ್ತಾರಃ ವಿದೇಶಿನಃ ಇತಿ ನಿರ್ಣಯಃ ಸಮರ್ಥಿತಃ ಆಸೀತ್. ವಿಕ್ರಮನಾಥ ಸಂದೀಪ ಮೆಹ್ತಾ ಇತ್ಯೇತಾಭ್ಯಾಂ ನ್ಯಾಯಮೂರ್ತಿಭ್ಯಾಂ ಉಕ್ತಂ ಯತ್ ಯೇ ಭಾರತೀಯ ನಾಗರಿಕತಾಯಾಃ ಅಯೋಗ್ಯಾಃ ಸಂತಿ ತೇ ಮಿಥ್ಯಾ ಪ್ರತಿಪಾದನೈಃ ನ್ಯಾಯ ಪ್ರಕ್ರಿಯಾಯಾಃ ದುರುಪಯೋಗೇನ ಉತವಾ ಪ್ರಕ್ರಿಯಾ ವಿಳಂಬಸ್ಯ ಲಾಭಂ ಉಪಯುಜ್ಯ ಭಾರತೀಯ ನಾಗರಿಕತಾಂ ನ ಪ್ರಾಪ್ನುಯುಃ. ಏತಸ್ಯ ಸುನಿಶ್ಚಿತೀಕರಣಂ ರಾಜ್ಯಸ್ಯ ನ್ಯಾಯೋಚಿತಂ ಮಹತ್ವಪೂರ್ಣಂ ಚ ಕರ್ತವ್ಯಮಸ್ತಿ. ತಥಾಪಿ ನ್ಯಾಯಪೀಠೇನ ವಿಧಿಸಮ್ಮತ ಪ್ರಕ್ರಿಯಾಯಾಃ ಪಾಲನಸ್ಯ ಅವಶ್ಯಕತಾ ಪುನಃ ಪ್ರತಿಪಾದಿತಾ. ನ್ಯಾಯಪೀಠೇನ ನಿರ್ದೇಶಃ ಪ್ರದತ್ತಃ ಯತ್ ಯಾವತ್ ವಿದೇಶೀ ನ್ಯಾಯಾಧಿಕರಣೈಃ ಏತೇಷಾಂ ಪ್ರಕರಣಾನಾಂ ಪುನಃ ಶ್ರವಣಂ ನ ಕ್ರಿಯತೆ ತಾವತ್ ಯಾಚಿಕಾಕರ್ತೃಷು ಕಿಮಪಿ ದಂಡಾತ್ಮಕ ಉಪಕ್ರಮಂ ನ ಕ್ರಿಯಾತಾಂ.

0: एकस्मिन् शनिवासरे रविवासरे च संचालिता भविष्यति। मध्यप्रदेशस्य भोपालनगरे एमपी टेक ग्रोथ कॉन्क्लेव 3.0 इत्यस्य आयोजनं प्रचलति। मुख्यमंत्री डॉक्टर मोहन यादवः सम्मेलनस्य उद्घाटनम् अकरोत् तथा 870.7 कोटि रूप्यकाणां निवेशेन स्थापितानां 20 औद्योगिक केन्द्राणां शुभारम्भम् अकरोत्। अस्य सम्मेलनस्य उद्देश्यं मध्यप्रदेशं देशस्य प्रमुख प्रौद्योगिकी औद्योगिक केन्द्ररूपेण विकसितुम् अस्ति। सम्मेलनं सम्बोधयन् मुख्यमंत्री अवदत् यत् विगत 12 वर्षेषु भारतं विश्वस्य शीघ्रतम विकासमान देशेषु अन्यतमं जातम्। असौ अवदत् यत् पूर्वं मध्यप्रदेशः केवलं कृषेः कृते प्रसिद्धः आसीत्, किन्तु अधुना राज्ये ड्रोन यानात् आरभ्य प्रक्षेपणास्त्रपर्यन्तं निर्माणं क्रियते। भारत जापान देशौ अद्य स्वतन्त्रं मुक्तं नियमाधारितं च हिन्द प्रशांत प्रदेशं प्रवर्धयितुं स्वस्य प्रतिबद्धतां पुनः सुदृढीकृतवन्तौ। जापान देशस्य टोक्यो नगरे आयोजिते 8वें रक्षा नीति संवादावधौ उभौ देशौ विद्यमानस्य क्षेत्रीय वैश्विकयोः सुरक्षा पर्यावरणस्य विषये चर्चां कृतवन्तौ। टेनिस क्रीडायां इटली देशस्य यैनिक सिनर इत्येषः जर्मनी देशस्य अलेक्जेंडर जेवेरेव इत्यमुं पराजित्य स्वस्य विम्बल्डन पुरुष एकल उपाधिं यथावदेव धारयति। इति वार्ताः।
1: हाँ,
2: आकाशवाणी ईग जिला वार्तापत्र।
3: ಆಕಾಶವಾಣಿ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ಶನಿವಾರ 11ನೇ ತಾರೀಖಿನವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಮತದಾರರ ಎನ್ಯುಮರೇಷನ್ ಶೇಕಡ 85.52% ಗುರಿ ಸಾಧಿಸಲಾಗಿದೆ. ಇಲ್ಲಿಯವರೆಗೆ 151,231 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ ಎಫ್ಎಚ್ ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 29ರಿಂದ ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು ಶೇಕಡ 93% ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 ಜನ 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣ ತ್ಯಾಜ್ಯ ಸಂಸ್ಕರಣಾ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮು

ಗ್ರಾಮೀಣದಲ್ಲಿ 5,72,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 244,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 157,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 255,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 161,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 2,00,000

0: ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 1,61,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 235,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು, ಸಮಯ 6:35.

ಕೇಳುಗರೆ, ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವದ ಕುರಿತು ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 8:00 ಯುವವಾಣಿ ಗೌತಮ್ ಪಿ ಜಿ ಭಟ್ ಅವರ ವಾಯ್ಲಿನ್ ವಾದನವನ್ನು ಕೇಳುವಿರಿ. ನಂತರ ಸುಷ್ಮಿತಾ ಹಾಡಿರುವ ದೇವರ ನಾಮಗಳು, ಬಳಿಕ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ, ವಿಷಯ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ. 8:30 ತುಳು ಕಾರ್ಯಕ್ರಮದಲ್ಲಿ ತುಳುವೇರು ನಂಬುನ ಪೊಣ್ಣು ಒರುತ್ತ ಶಕ್ತಿಲು ಡಾಕ್ಟರ್ ಸಾಯಿ ಗೀತಾ ಅವರಿಂದ ಭಾಷಣವನ್ನು ಕೇಳುವಿರಿ. 9:30 ಚಿತ್ರಗೀತೆಗಳ ಪ್ರಸಾರವಿದೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನವನ್ನು ಕೇಳುವಿರಿ. 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅಂದರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋ ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ

0: ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಎಸ್ಐಆರ್ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ

0: ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀ.
2: ಆಕಾಶವಾಣಿ ಮಂಗಳೂರು. ಈಗ ಕೃಷಿ ರಂಗ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
7: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
6: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
7: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
6: ಇಂದೇ ಕರೆ ಮಾಡಿ 9483631852.
7: ಮತ್ತೊಮ್ಮೆ 9483631852.
6: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
7: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
2: ಕೃಷಿ ರಂಗದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ಅನುಭವದ ಕುರಿತು ಶಿವಪ್ರಸಾದ್ ಹೊಸಮನೆ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ರಜನಿ ಭಟ್.
8: ಶ್ರೋತೃಗಳೇ, ಇವತ್ತು ನಮ್ಮ ಜೊತೆ ಶಿವಪ್ರಸಾದ್ ಹೊಸಮನೆ ಇವರಿದ್ದಾರೆ. ಇವರು ಪ್ರಗತಿಪರ ಕೃಷಿಕರು. ತಮ್ಮ ಸಮಗ್ರ ಕೃಷಿ ಅನುಭವಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
9: ನಮಸ್ತೆ
8: ಸರ್. ಇವಾಗ ನಿಮ್ಗೆ ಎಷ್ಟು ಜಾಗ ಇದೆ, ಅದರಲ್ಲಿ ಏನೆಲ್ಲ ಬೆಳಿತೀರಿ, ನಿಮ್ಮ ಕೃಷಿಯ ಬಗ್ಗೆ ಹೇಳಿ ಸರ್ ಮೊದಲಿಗೆ.
9: ನಮ್ಮದು ಕೇರಳದಲ್ಲಿ ಇರೋದು, ಕಾಸರಗೋಡು ತಾಲೂಕು, ನೀರ್ಚಾಲ ಗ್ರಾಮ. ಅದರಲ್ಲಿ ನಮ್ಮದು ಹೊಸಮನೆ ಅಂತೇಳಿ ಮನೆ ಹೆಸರು. ಅಲ್ಲಿ ನಮಗೆ 6 ಎಕರೆ 34 ಸೆಂಟ್ಸ್ ಸ್ಥಳ ಇದೆ ಟೋಟಲ್. ಅದರಲ್ಲಿ ನಾವು ಅಡಿಕೆ, ಬಾಳೆ, ತೆಂಗು ಮತ್ತು ಕಾಳುಮೆಣಸು ಮತ್ತು ಹಣ್ಣು ಹಂಪಲುಗಳದ್ದು ಪ್ರತ್ಯೇಕ ತೋಟ ಇದೆ. ಹಾಗೆ ಎರಡು ರೀತಿಯಲ್ಲಿ ನಾವು ಗುಡ್ಡದಲ್ಲಿ ಮತ್ತು ತೋಟದಲ್ಲಿ ಎರಡು ಸ್ಥಳದಲ್ಲಾಗಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಹಲಸು, ಮಾವು, ತೆಂಗು ಎಲ್ಲ ಹೇಗಾದರೂ ಇದೆ. ಕಾಫಿ ಇದೆ,
8: ಅಂದರೆ ಮಿಶ್ರ ಬೆಳೆ ಅಂತ ಹೇಳ್ಬೋದು.
9: ಹೌದು,
8: ತಮ್ಮ ಜಾಗವನ್ನು ಸಂಪೂರ್ಣವಾಗಿ ಮಿಶ್ರ ಬೆಳೆಗೆ ಮೀಸಲಾಗಿ ಇಟ್ಟಿದ್ದೀರಿ. ಈಗ ಈ ಮಿಶ್ರ ಬೆಳೆಯಲ್ಲಿ ಮೊದಲಿಗೆ ಬಂದರೆ, ಒಂದು ವಿಚಾರಕ್ಕೆ ಬಂದರೆ, ಅಂದರೆ ನಮ್ಮ ಕರಾವಳಿಯಲ್ಲಿ ಸಾಮಾನ್ಯವಾಗಿರುವಂಥದ್ದು ಅಡಿಕೆ.
9: ಅಡಿಕೆ
8: ಇದು ಎಷ್ಟಿದೆ, ಅಂದರೆ ಯಾವ ತಳಿ ಅದು, ಇದ್ರ ಬಗ್ಗೆ ಹೇಳಿ ಸರ್.
9: ಅದು ನಮಗೆ ಊರ ತಳಿ. ಅಂದರೆ ನಮ್ಮ ಊರಲ್ಲೆಲ್ಲ ಬೆಳೆಯುವಂಥದ್ದು ಹೇಳಿದರೆ ತುಂಬ

0: ತುಂಬ ಟಾಲ್ ಹೋಗುತ್ತೆ, ತುಂಬ ಉದ್ದ ಹೋಗುತ್ತೆ ಮರ. ಆ ಮರದಲ್ಲಿ ಬೆಳೆಯುವಂಥ ಅಡಿಕೆ, ಊರ ಅಡಿಕೆ, ಅದರದ್ದು ಬೊಂಡು ಅಂದರೆ ಅದರ ಒಳಗೆ ಬಿಳಿಯಾದ ಬೊಂಡು ಬರುತ್ತೆ, ಅದು ಬಹಳ ಕಡಿಮೆ. ಮತ್ತು ಮೋರ ಸೈಸ್ ಬರುತ್ತೆ, ಒಳ್ಳೆ ದೊಡ್ಡ ಸೈಸ್ ಬರುತ್ತೆ. ಮತ್ತು ಕಟ್ಟಿಂಗು ಹಾಗೆ, ನಮ್ಮ ಕಾಸರಗೋಡು ಕಟ್ಟಿಂಗ್ ಇರುವ ಅಡಿಕೆ ಹೇಳಿದರೆ ಅದು ಫೇಮಸ್ ಅಡಿಕೆ. ನೀವು ಅದನ್ನು ಬಾಕಿ ಅಡಿಕೆಗೆ ಹೋಲಿಸುವಾಗ ನಿಮಗೆ ಮಂಗಳ, ಮೋಹಿತ್ ನಗರ್, ಸರ್ವಮಂಗಳ ಈ ಥರ ತುಂಬ ವೆರೈಟೀಸ್ ಇದೆ. ಆ ವೆರೈಟಿಗೆ ಹೋಲಿಸುವಾಗ ನಮಗೆ ಈ ಅಡಿಕೆ ಅದರ ರೇಟು ಜಾಸ್ತಿ, ಅದರ ಬಾಳ್ವಿಕೆ ಜಾಸ್ತಿ, ಮತ್ತು ಪರಿಮಳ ಇದೆ. ಸ್ವಲ್ಪ ನಾವು ಅದನ್ನು ಸ್ಟಾಕ್ ಮಾಡುವಾಗ ಅದಕ್ಕೊಂದು ಪರಿಮಳ ಬರುತ್ತೆ, ಅದು ಕೂಡ ಜಾಸ್ತಿ. ಆಗದ ಕಾರಣ ನಮ್ಮ ಕಾಸರಗೋಡಲ್ಲಿ ಅಡಿಕೆಗೆ ಫೇಮಸ್.
1: ಈಗ ನೀವು ಸ್ವಲ್ಪ ವ್ಯತ್ಯಾಸ ಹೇಳಿದರೆ, ಇದಲ್ಲದೆ ಉಳಿದ ತಳಿಗಳಿಗೂ ಊರೈಗೂ ಏನು ವ್ಯತ್ಯಾಸ?
0: ಉಳಿದ ತಳಿಗಳಿಗೆ ನೀವು ಅದಕ್ಕೆ ಕೊಡಬೇಕಾದಂಥ ಆಹಾರವನ್ನು ಕೊಡುವಾಗ ನೀವು ಸರಿಯಾಗಿ ಎಲ್ಲವನ್ನು ಕೂಡ ಕರೆಕ್ಟಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಉಳಿದು ತಾಳಿಕೊಳ್ತದೆ, ಮತ್ತು ಈ ಅಡಿಕೆ ಮರ ನಿಮಗೆ ನಾಳೆಗೆ ಉಪಯೋಗಕ್ಕೆ ಬರುತ್ತೆ. ಅಂಥದ್ದಕ್ಕೆಲ್ಲ ನಮಗೊಂದು 10 ವರ್ಷಕ್ಕೆಲ್ಲ ಬಾಳ್ವಿಕೆ ಬರುತ್ತೆ. ಇದು ನಿಮಗೆ ಆಚೆ ಯಾವುದೇ ಮರ, ಈಗ ನಿಮಗೆ ನಾನೀಗ ಹೇಳಿದ ವೆರೈಟಿಗಳಿದೆ ಅಲ್ಲ, ಈಗಿನ ಹೊಸ ತಳಿಗಳು, ಅವುಗಳೆಲ್ಲ ಯಾವುದು ಕೂಡ ಆ ಮರಗಳು ಎಂಥದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅದು ಬಾಳೆ ಬೊಂಡು ಥರ ಇರುತ್ತೆ, ಲಾಸ್ಟ್ ನಾವು ಕಡಿದು ವೇಸ್ಟ್ ಮಾಡುವಾಗ ಅದು ಉಪಯೋಗಕ್ಕೆ ಬರಲ್ಲ. ಮತ್ತು ಅದರ ಆಯುಸ್ಸು ಕೂಡ ಒಂದು 20 ವರ್ಷ 25 ವರ್ಷ. ಊರ ತಳಿ ನಮಗೆ ಎವರೇಜ್ ಬೆಳೆಗೆ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ನಿಮಗೆ ಬಾಕಿ ಸ್ಪೆಷಲ್ ಅಂದರೆ ಈಗಿನ ಹೊಸ ತಳಿಗಳಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ನಿಮಗೆ ಫರ್ಟಿಲೈಸರ್ ಯೂಸ್ ಮಾಡೋದು ಜಾಸ್ತಿ ಬೇಕಾಗತ್ತೆ ಒಂದು. ಮತ್ತೊಂದು ಗಾಳಿ ಬಂದರೆ ಮುರಿದ್ರೆ ನಿಮಗೆ ಸರ್ವತ್ರ ಮುರಿಯುತ್ತೆ, ಯಾಕೆಳಿದ್ರೆ ಸ್ಟ್ರಾಂಗ್ನೆಸ್ ಕಡಿಮೆ, ಸ್ವಲ್ಪ ಉದ್ದ ಹೋದ ಕೂಡಲೇ ಮುರಿಯುತ್ತೆ. 25 ವರ್ಷವೇ ಅದಕ್ಕೆ ಬಾಳಿಕೆ ಇರೋದು. ಹಾಗೆ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಈ ಊರ ತಳಿ ಒಳ್ಳೇದಂತೇಳಿ ಕಂಡು ನಾವು ಊರ ತಳಿಯಿಂದ ಮುಂದೆ ಹೋಗಿಲ್ಲ.
1: ಎಷ್ಟು ಎಕರೆ ಈಗ ನೀವು ಅಡಿಕೆ?
0: 2.5 ಎಕರೆ ನಾವು ಅಡಿಕೆ ಕೃಷಿಯನ್ನೇ ಮಾಡ್ತೇವೆ. ಅದರ ಸುತ್ತಲೂ ತೆಂಗು ಇದೆ, ಬಾಳೆ ಇದೆ, ಮತ್ತು ಕಾಳುಮೆಣಸು ಇದೆ, ಕಾಫಿ ಇದೆ, ಮತ್ತು ಜಾಯಿಕಾಯಿ ಇದೆ.
1: ಅಡಿಕೆಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಒಂದು ರೋಗ ಬರುವುದು ಅಂತ ಇರ್ತದೆ, ಅದಕ್ಕೆ ಯಾವ ರೀತಿಯಾದಂಥ ಔಷಧಿ ಸಿಂಪಡಣೆ?
0: ಬೋರ್ಡ ಮಿಶ್ರಣ ನಾವು ಇದಕ್ಕೆ ಮೇಲೆ ಬಿಡ್ತೇವೆ. ಆದರೆ ಅದು ಫಸ್ಟ್ಗೆ ಅಂದರೆ ಆರ್ಗ್ಯಾನಿಕ್ ಕೃಷಿ ಮಾಡುವ ಸಂದರ್ಭದಲ್ಲಿ ನನ್ನ ಕೈಗೆ ತೋಟ ಸಿಕ್ಕಿದ ನಂತರ, ನನ್ನ ಅಪ್ಪನಿಂದ ನನ್ನ ಕೈಗೆ ಸಿಕ್ಕಿದೆ, ಅಪ್ಪ ಮಾಡ್ತಾ ಇದ್ದದ್ದು ನಾನು ನೋಡ್ತಾ ಇದ್ದೀನಿ. ಆವಾಗ ಅವರು ವರ್ಷಕ್ಕೆ 3-4 ಸಲ ಬೋರ್ಡ ಮಿಶ್ರಣ ಸಿಂಪಡಣೆ ಮಾಡ್ತಾ ಇದ್ರು. ನಾನು ಯಾವಾಗ ಆರ್ಗ್ಯಾನಿಕ್ ಮತ್ತು ಸಾವಯವ ಕೃಷಿ ಅಂದರೆ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗಿಗೆ ಬಂದ ನಂತರ ಅದು ಚೇಂಜ್ ಆಯಿತು. ಅಂದರೆ ನನಗೆ ಮೇ ತಿಂಗಳಲ್ಲಿ ನಾನು ಸಾಧ್ಯ ಆದರೆ ಒಂದು ಟ್ರಿಪ್ ಬಿಡ್ತೀನಿ ಲೈಟ್ ಮಾಡಿ. ಅದು ಹೆಂಗಂದರೆ 1 ಕೆಜಿ ಮೈಲ್ ತೊತ್ತು, 1 ಕೆಜಿ ಸುಣ್ಣ, 200 ಲೀಟ್ರ್ ನೀರು, 1 ಕೆಜಿ ಪ್ರಮಾಣ ಕಡಿಮೆ ಮಾಡ್ತೀನಿ. ಅದು ಒಮ್ಮೆ 2 ಸಲ ನಾನು ಅದು ಮಾಡಿದ್ದೀನಿ 2 ವರ್ಷ. ಅದರ ನಂತರ ನಾನು ಬಿಡುದು ಏನಂದರೆ ರೋಗ ಬಂದರೆ ಮಾತ್ರ ಬಿಡುದು, ರೋಗ ಬರೋದೇ ಇಲ್ಲ. ರೋಗ ಬರೋದೇ ಇಲ್ಲ ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ, ನನಗೆ ರೋಗನೇ ಬರೋಲ್ಲ. ಯಾಕಂದರೆ ನಾನು ತುಂಬ ಸಲ ತುಂಬ ಸಮಯದಿಂದ ಅದನ್ನು ಮೇಂಟೈನ್ ಮಾಡಿದ ಕಾರಣ ಮೈಕ್ರೋಬ್ಸ್ ಹೈಯೆಸ್ಟ್ ಡೆವಲಪ್ ಆಗ್ತದೆ ತೋಟದಲ್ಲಿ. ಸೊ ನಮ್ಮ ತೋಟದಲ್ಲಿ ನಾವು ಲಾಸ್ಟಿಗೆ ರೋಗ ಬಂದರೆ 1 ಟ್ರಿಪ್ಪು, 2 ಕೆಜಿ ಸುಣ್ಣ, 2 ಕೆಜಿ ಮೈಲ್ ತುತ್ತು, 200 ಲೀಟ್ರ್ ನೀರು, ಆ ಥರ ಮಾಡಿ ನಾವು ಬೋರ್ಡ ಸಿಂಪಡಣೆ ಮಾಡ್ತೀವಿ. ಇಷ್ಟು ವರ್ಷ ನಮ್ಮ ತೋಟಕ್ಕೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಬರಲಿಲ್ಲ, ರಾಸಾಯನಿಕ ಗೊಬ್ಬರ ಬರಲಿಲ್ಲ, ಫುಲ್ ವಿಷಮುಕ್ತ. ಅದರಲ್ಲಿಯೂ ಹೇಳ್ತೀನಿ, ಅದರಿಂದಾಗಿ ನಮ್ಮ ವಾತಾವರಣ ಒಳ್ಳೆದಿದೆ, ನೀರಿನ ಪ್ರಮಾಣ ನೀರಿನಲ್ಲಿ ಕೂಡ ವಿಷಮುಕ್ತ, ಮಣ್ಣು ಕೂಡ ವಿಷಮುಕ್ತ. ನಮ್ಮ ಮನೆಯಲ್ಲಿ ಯಾರಿಗೇ ಆಗಲಿ ಮದ್ದು ಇಲ್ಲ, ಮಾತ್ರ ಇಲ್ಲ, ಆಗಿರುವಂಥ ಒಂದು ಒಳ್ಳೆ ಮನೆ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ.
1: ನಿಜಕ್ಕೂ ಸಂತೋಷದ ವಿಷಯ ಇದು.
0: ಅದಕ್ಕೆ ನಮಗೆ ಒಂದು ನಾವು ಅದರ ಅದಕ್ಕೆ ಹಾಕುವ ಫರ್ಟಿಲೈಸರ್ ಅಂದರೆ ಅದಕ್ಕೆ ಹಾಕುವಂಥ ಈಟು ಯಾವುದು ನಾವು ಹಾಕ್ತೇವೋ ಅದರ ಮೇಲೆ ಡಿಪೆಂಡ್. ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ಅದಕ್ಕೆ ಪೆಸ್ಟ್ ಜಾಸ್ತಿ ಬರುತ್ತೆ. ಆ ಪೆಸ್ಟ್ ಜಾಸ್ತಿ ಬರುವಾಗ ನಿಮಗೆ ಬೋರ್ಡೋ ಮಿಶ್ರಣ ಸಾಕಾಗಲ್ಲ. ಸೊ ಆ ಟೈಮಲ್ಲಿ ನೀವು ಯಾವಾದರೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವ ಸಂದರ್ಭದಲ್ಲಿ ಅದಕ್ಕೆ ಪೆಸ್ಟ್ಗಳು ಜಾಸ್ತಿ ಬರುತ್ತೆ. ಯಾಕಂದರೆ ಈಲ್ಡ್ ಅಧಿಕ ಇಳುವರಿ ಬರುತ್ತೆ, ಅಧಿಕ ಇಳುವರಿ ಬರುವಾಗ ಪೆಸ್ಟ್ ಬರೋದು ಕಾಮನ್ ಅಲ್ವಾ. ಹಾಗೆ ಅಧಿಕ ಇಳುವರಿ ಬರುವ ಸಂದರ್ಭದಲ್ಲಿ ನಮಗೆ ಎಲ್ಲ ನಾವು ಸೈಂಟಿಸ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಮುಖಾಂತರ ನಾವು ಬೇಕಾದ ಪೆಸ್ಟಿಸೈಡ್ಗಳನ್ನು ಬಿಡಬೇಕಾಗ್ತದೆ. ಅವರು ಹೇಳುವ ಪ್ರಮಾಣದಲ್ಲಿ NPK ಮತ್ತು ಬಾಕಿ NPK ಒಟ್ಟಿಗೆ ನಮಗೆ ಬಾಕಿ ಒಂದು 10-17 ಐಟಮ್ಸ್ ಬೇಕಾಗತ್ತೆ. ಅದನ್ನೆಲ್ಲ ಅವ್ರು ಹೇಳೋ ಥರ ನಾವು ಕೊಟ್ಕೊಂಡಿರಬೇಕಾಗತ್ತೆ. ನಮ್ಮ ಫರ್ಟಿಲೈಸರ್ ಅಂದರೆ ನಾವು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಲ್ಲಿ, ಈಗ ನನ್ನ ತೋಟ ಅದೇ ಥರ ಇರೋದು. ನನ್ನ ಕಾಲದಲ್ಲಿ ಅಲ್ಲ, ನನ್ನ ಅಜ್ಜನ ಅಲ್ಲ, ಅಜ್ಜನ ಅಜ್ಜನ ಕಾಲದಿಂದ ನಾವು ಸ್ಟಾರ್ಟ್ ಮಾಡಿದ್ದೆ ಇರಬಹುದು ಅಂತ ಕಾಣ್ತದೆ. ಅದರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ನಾವೀಗ ಸೈಂಟಿಫಿಕ್ ಆಗಿ ಮಾಡಿದ್ದು ಈಗ. ಮೊದಲು ಹಂಗಲ್ಲ, ಮೊದಲಿನವರೆಗೆಲ್ಲ ಅದ್ರ ಬಗ್ಗೆ ಜ್ಞಾನ ಸ್ವಲ್ಪ ಕಡಿಮೆ. ಕಡಿಮೆ ಅಂದ್ರೆ ನಾವು ಹಂಗೆ ಹೇಳಂಗಿಲ್ಲ, ಯಾಕಂದ್ರೆ ಅವರು ತುಂಬಾ ಬುದ್ಧಿವಂತರು. ಆದರೆ ಸೈಂಟಿಫಿಕ್ ಆಗಿ ನೋಡುವಾಗ, ಈಗಿನ ಕಾಲದಲ್ಲಿ ಸೈಂಟಿಫಿಕ್ಕೇ ಇಂಪಾರ್ಟೆಂಟ್, ಹಾಗೆ ಸೈಂಟಿಫಿಕ್ ಆಗಿ ನೋಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರು ಇದೆ. ಒಂದು ಯಾವುದೇ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕಾದ್ರೆ ಒಂದು ಬಟ್ಟಿ ಅದು ಹಾಕು, ಒಂದು ಬಟ್ಟಿ ಇದು ಹಾಕು ಅಂತ ಹೇಳ್ತಾರೆ ಅಂದಾಜಿಗೆ ಹೇಳೋದು. ಇವಾಗ ಹಂಗಲ್ಲ, ಅದಕ್ಕೆ ಕರೆಕ್ಟ್ ಪ್ರಮಾಣ ಇದೆ. ಆ ಪ್ರಮಾಣ

0: ಕೂಡ ನಾನು ಮುಂದಿನ ಮಾತುಗಳಲ್ಲಿ ತಿಳಿಸ್ತೇನೆ.
1: ಇವಾಗ ಅಡಿಕೆ ಮರಗಳು ಸತ್ತ ನಂತರ ಆಗ್ಲಿ ಎಡೆ ಸಸಿ ಹಾಕುದು ಇರತ್ತ, ಇದ್ರೆ ಅದನ್ನ ಯಾವ ರೀತಿ ಮಾಡ್ತೀರಿ?
0: ಎಡೆ ಸಸಿ ಹಾಕುದಂದ್ರೆ ನಾವು ಈಗ ರೋ ಬಿಡುದಿಲ್ಲ, ಅಂದ್ರೆ ನಾವು ಲೈನ್ ಹಿಡಿತೇವೆ ಅಡಿಕೆ ಮರಕ್ಕೆ. ಆ ಎಡೆ ಸಸಿ ಹಾಕುವಾಗ ಒಂದು ಮರ ಸತ್ತು ಹೋದ್ರೆ ಅದರ ಹತ್ತಿರ ಒಂದು ಹೊಂಡ ತೆಗಿತೀವಿ, ಅದು ಎರಡು ಫೀಟ್ ಹೊಂಡ ತೆಗಿತೀವಿ. ಒಂದು ಕೋಲ್ ಅಂತ ಲೆಕ್ಕ, ಈಗ ಅಷ್ಟೆಲ್ಲ ತೆಗೆದ್ರೆ ನಮಗೆ ಕಷ್ಟ ಆಗತ್ತೆ, ಯಾಕಂದ್ರೆ ಅದು ತುಂಬಾ ಆಳದಲ್ಲಿ ಇರತ್ತೆ, ಲೇಬರ್ ಪ್ರಾಬ್ಲಮ್ ಇದೆ. ಹಾಗೆ ಒಂದು ಎರಡು ಫೀಟಿಂದ ಎರಡೂವರೆ ಫೀಟ್ ಹೊಂಡ ತೆಗಿತೀವಿ ನಾವು. 3.3 ಬಂದ್ರೆ ಒಂದು ಕೋಲ್ ಆಗತ್ತೆ. 3.3 ಈಗ ತೆಗಿಯಲ್ಲ ನಾವು, ಸ್ವಲ್ಪ ಕಡಿಮೆ ತೆಗಿತೀವಿ, ಒಂದು ಮುಕ್ಕಾಲು ಕೋಲ್ ತೆಗಿತೀವಿ. ಅದರಲ್ಲಿ ಒಂದು ಫೀಟಿನಷ್ಟು ಒಂದು ಕಂಡೆಗುರಿ ಅಂತ ಹೇಳ್ತೀವಿ ನಾವು, ಒಂದು ಸ್ಪೆಷಲ್ ಹೊಂಡ, ಅದರಲ್ಲಿ ನಾವು ಈ ಅಡಿಕೆ ಸಸಿಯನ್ನ ಪ್ಲಾಂಟ್ ಮಾಡ್ತೀವಿ. ಅದು ಚೌಕ ತರ ಇರುತ್ತೆ, ಒಂದು ಎರಡೆರಡು ಫೀಟ್ ಅಗಲ ಉದ್ದ ಇರುತ್ತೆ. ಮತ್ತೆ ಅದು ಮೇಲೆ ಬಂದಾಗೆ ನಾವು ಸ್ವಲ್ಪ ಬುಡ ದೊಡ್ಡ ಮಾಡ್ತೀವಿ. ಅದು
1: ಅಕ್ಕಿಗ ಗೊಬ್ಬರ ಹೇಗೆ, ಅದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ?
0: ಅದಕ್ಕೆ ಒಂದು 2 kg ಸಗಣಿ ಹಾಕ್ತೀವಿ ವರ್ಷಕ್ಕೊಮ್ಮೆ, 2 kg 5 kg ವರೆಗೆ ಹಾಕ್ತೀವಿ ನಾವು. ಅದರೊಟ್ಟಿಗೆ ಈಗ ತೆಂಗಿನ ಮರ, ಅದಕ್ಕೋಸ್ಕರ ತೆಂಗಿನ ಮರ ಇದೆ ಬಾರ್ಡರ್ ಅಲ್ಲಿ, ಅದಕ್ಕೆ ನಾವು ಜೀವಾಮೃತ ಹಾಕ್ತೀವಿ.
1: ಎಷ್ಟು ಅಡಿಕೆ ಆಗ್ತದೆ ಅಂದ್ರೆ ನೋಡಿ, ಸಾಮಾನ್ಯ ಫರ್ಟಿಲೈಸರ್ ಹಾಕಿದ್ದು ರಾಸಾಯನಿಕ ಯುಕ್ತವಾದಂತಹದ್ದು, ಒಮ್ಮೆಗೆ ಒಳ್ಳೆ ಫಲ ಸಿಗ್ತದೆ.
0: ಹೌದು,
1: ಬಹುಶಃ ಸಾವಯವ ರೀತಿಯಲ್ಲಿ ಹೋದಾಗ ಸ್ವಲ್ಪ ಕಡಿಮೆ ಇರಬಹುದು ಆರಂಭದಲ್ಲಿ, ಆದ್ರೆ ಒಂದು ಸುಸ್ಥಿರವಾದಂತಹ ಫಸಲು ಸಿಗ್ತದೆ. ನಿಮ್ಮ ಇದರಲ್ಲಿ ಅನುಭವದಲ್ಲಿ ಸಾವಯವ ಯುಕ್ತವಾದಂತಲ್ಲಿ ಫಸಲು ಹೇಗಿದೆ?
0: ಈ ಸಾವಯವ ಕೃಷಿ ಮಾಡಿದ್ರೆ ಎವರೇಜ್ ಬೆಳೆಗೆ ತೊಂದರೆ ಇಲ್ಲ ನಿಮ್ಗೆ ಯಾವಾಗಲೂ ಕೂಡ. ಈಗ ಒಂದು 2-2.5 ಎಕರೆ ತೋಟ ಅಂತ ಹೇಳುವಾಗ ನಮ್ಗೆ ಮಿನಿಮಮ್ ಒಂದು 2,000-3,000 ಒಳಗೆ ಕೆಜಿ ಬರಬೇಕು ಅಡಿಕೆ. ಸಾಧಾರಣ ಮಿನಿಮಮ್ ಎವರೇಜ್ ಅಂದ್ರೆ ಅದು
1: ಪ್ರತಿ ಕೊಯ್ಲಿಗೆ ಹೇಳಿದ
0: ಅಲ್ಲ, ಟೋಟಲ್ ಒಂದು 2,000-3,000 kg ಒಳಗೆ ಬರಬೇಕು. ಅಂದ್ರೆ ನಾವು 8 ಕಂಡಿ 9 ಕಂಡಿ ಅಂತ ಹೇಳ್ತೀವಿ ನಾವು, ಮ್ಯಾಕ್ಸಿಮಮ್ ಹೇಳಿದ್ರೆ ಒಂದು 10 ಕಂಡಿ. ನಾನು 12 ಕಂಡಿ ಕೊಯ್ತಿದ್ದೇನೆ. ಆಗ ಯಾವ ಕಾರಣಕ್ಕೂ ಕೂಡ ನಮ್ಗೆ 7 ಕಂಡಿಗಿಂತ ಕೆಳಗೆ ಬರಲಿಲ್ಲ. ಕಂಡಿ ಅಂದ್ರೆ 250 kg ಅಂತ ನಾವೀಗ ಒಂದು ಎವರೇಜ್ ಆಗಿ ಹೇಳುವಂತ, ಅದಕ್ಕೆ ಚಿಲ್ಲರೆ ಇದೆ, ಅದು ನಾನು ಎವರೇಜ್ ಹೇಳುದು ಒಂದು 250 kg ಒಂದು ಕಂಡಿ ಅಂತ ಹೇಳ್ತೀವಿ ನಾವು.
1: ಅದರ ತೂಕವು ಹೊಂದಿಕೊಂಡಿರ್ತಾರಲ್ಲ ಅಡಿಕೆ.
0: ಹೌದು, ಅಡಿಕೆಯಲ್ಲಿ ಅದು ಹೇಳ್ತೇನೆ ನಾನು. ಈಗ ನಮ್ಮ ಹತ್ತಿರದ ತೋಟದಲ್ಲಿ ಕೆಮಿಕಲ್ ಯೂಸ್ ಮಾಡುವವರು ಇದ್ದಾರೆ, ಅವರಿಗೆ 108-110 ಅಡಿಕೆ ಬೇಕಾಗ್ತದೆ 1 kg ಆಗಬೇಕಾದ್ರೆ. ನಮ್ಮ ತೋಟದಲ್ಲಿ ಸಾವಯವಾದ ಕಾರಣ 92-95 ಅಡಿಕೆಗೆ ನಮಗೆ 1 kg ಆಗತ್ತೆ.
1: ಅಷ್ಟು ವ್ಯತ್ಯಾಸ.
0: ಅದರ ಮೇಲಿಂದ ಮೋರ ಗಾತ್ರ ಬರುತ್ತೆ, ಮೋರ ಅಂದ್ರೆ ದೊಡ್ಡ ಸೈಜ್. ಅದರಲ್ಲಿ ದೊಡ್ಡ ಸೈಜ್ ಅಂದ್ರೆ ಒಳ್ಳೆ ದೊಡ್ಡ ಸೈಜ್ ಬರುತ್ತೆ. ಅದೊಂದು ಬಹಳ ಉತ್ತಮವಾದ ಒಂದು, ಈ ನಾವು ಸಾವಯವ ಮಾಡಿದ್ದಲ್ಲಿ ಒಂದು ಉತ್ತಮ ಬೆಳೆ ಅಂತೇಳಿ ಹೇಳಲಿಕ್ಕೆ ನಂಗೆ ಹೆಮ್ಮೆ ಇದೆ.
1: ಅಂದ್ರೆ ಅಷ್ಟು ಪರಿಶ್ರಮ ಪಡ್ತೀವಿ.
0: ಮತ್ತೊಂದು ಹೇಳ್ತೇನೆ, ಯಾಕಂದ್ರೆ ಈ ಅಡಿಕೆಯಲ್ಲಿ ಬರುವಂತ ಯಾವುದೇ ಅದರ ವೇಸ್ಟ್ಗಳು, ಅಂದ್ರೆ ಅದರ ಸೋಗೆ ಹಾಳೆ ಇಂಥದ್ದನ್ನ ನಾವು ಅದರ ಬುಡಕ್ಕೆ ಹಾಕಿದಲ್ಲಿ, ನಮ್ಮ ತೋಟದಲ್ಲಿ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮಾಣುಗಳು ಜಾಸ್ತಿ ಇದ್ರೆ, ಮೈಕ್ರೋಬ್ಸ್ ಮಾತ್ರ ಅಲ್ಲ ನಾವು ನಂಜುರುಳೆ ಅಂತ ಹೇಳ್ತೀವಿ, ಎರೆಹುಳವು ಕೂಡ ಈ ಮೈಕ್ರೋಬ್ಸ್ ಬಂದ ಕೂಡಲೇ, ಸೂಕ್ಷ್ಮಾಣುಗಳು ಬಂದ ಕೂಡಲೇ ಎರೆಹುಳ ಬರುತ್ತೆ. ಎರೆಹುಳ ಮತ್ತೆ ಈ ಸೂಕ್ಷ್ಮಾಣುಗಳು ಸೇರಿಕೊಂಡು ಅದನ್ನು ತಿಂದು, ಅದರಲ್ಲಿ ನಮ್ಮ ಮಣ್ಣಲ್ಲೇ ಎಲ್ಲ ಇದೆ ಎನ್ ಪಿ ಕೆ ಬಿಟ್ಟು, ಆ 17 ಬಾಕಿ ಎಷ್ಟು ನಮಗೆ ಅದಕ್ಕೆ ಸಂಗತಿಗಳು ಬೇಕಾ ಎಲ್ಲ ಕೂಡ ಮಣ್ಣಲ್ಲಿದೆ. ಆ ಮಣ್ಣಿನಿಂದ ಅದನ್ನು ಹುಡಿ ಮಾಡಿ ವಾಹಕವಾಗಿ ಕೊಡುವಂಥ, ಅಂದರೆ ಬೇರಿಗೆ ಅದನ್ನು ಕೊಡಬೇಕಾದ್ರೆ ನಮಗೊಂದು, ನಾವೀಗ ಅನ್ನ ಅಕ್ಕಿಯನ್ನು ಹಾಗೆ ತಿನ್ನಲಿಕ್ಕಾಗಲ್ಲ, ಬೇಯಿಸಿ ತಿನ್ನೋದು. ಅದೇ ಥರ ಈ ಮಣ್ಣಿನಲ್ಲಿರೋ ಸೂಕ್ಷ್ಮಾಣುಗಳು ಮತ್ತು ಎರೆಹುಳುಗಳು ಸೇರಿಕೊಂಡು ಅದನ್ನು ಹುಡಿ ಮಾಡಿ ಈ ಬೇರಿಗೆ ತಿನ್ನುವ ಥರ ಮಾಡಿಕೊಂಡು, ಆ ಬಿಳಿ ಬೇರು ಅಂದರೆ ಅದರಲ್ಲಿ ಬರುವಂಥ ಬಿಳಿ ಬೇರು ಅದನ್ನು ವಾಹಕವಾಗಿ ತಗೊಂಡು ಹೋಗಿ ಮೇಲೆ ಇಳ್ದು ಬಿಡುವಂಥದ್ದು, ಹೂ ಹಣ್ಣು ಕಾಯಿ ಬಿಡುವಂಥದ್ದು, ಅಂಥದ್ದು ಬಿಡುವಾಗ ಒಳ್ಳೆ ಗಟ್ಟಿಯಲ್ಲಿ ಚಂದಕ್ಕೆ ಬಿಡುತ್ತೆ. ಹಾಗೆ ಅದರ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದರಲ್ಲಿ ಬರುವಂತ ಎಲ್ಲ ವೇಸ್ಟ್ಗಳನ್ನು ಅದರ ಬುಡಕ್ಕೆ ಹಾಕಿದ್ರೆ ಅದು ತಗೊಂಡೋಗತ್ತೆ. ಅದೇ ನೀವು ಕೆಮಿಕಲ್ ಹಾಕಿದ್ರೆ ಅದು ಗೆದ್ದಲು ಹಿಡಿದು ಹೋಗೋದು. ಇದು ಹಂಗಲ್ಲ, ಇದು ಮೈಕ್ರೋ ಸೂಕ್ಷ್ಮಾಣುಗಳು ಮತ್ತೆ ಎರೆಹುಳುಗಳು ಅದನ್ನು ತಿಂದು ಅದರಲ್ಲಿ ಎಲ್ಲಾ ಬಗೆ ಬೇಕಾದಂತಹ ಎಲ್ಲಾ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿಕೊಂಡು, ನ್ಯೂಟ್ರಿಯನ್ಸ್ ಅನ್ನ ತಯಾರು ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಕೊಡುವಂತ ಕೆಲಸವನ್ನ ಬೇರಿಗೆ ಕೊಡುವಂತ, ಬೇರೆ ಅದನ್ನು ವಾಹಕವಾಗಿ ತಕೊಂಡು ಹೋಗಿ ಹೂ ಹಣ್ಣು ಕಾಯಿ ಬಿಡ್ಲಿಕ್ಕೆ ಒಂದು ಸಪೋರ್ಟ್ ಮಾಡಿ.
1: ರೈತನ ಮಿತ್ರ ಎರೆಹುಳವೇ ನಿಮ್ಮ ತೋಟಗಳಲ್ಲಿ ಬೇಕಾದಷ್ಟು ಉಂಟು,
0: ಮುಟ್ಟಿದ ಕೂಡಲೇ ಸಿಗುತ್ತೆ.
1: ಇವಾಗ ಸಾಮಾನ್ಯ ರೋಗ ಇದ್ರೆ ನೀವು 2 ಸಲ
0: ಬಿಡ್ತೀವಿ, ಇಲ್ಲ ಅಂದ್ರೆ ಒಂದೇ ಸಲ ಬಿಡುದು. ಈಗ ನಾವು ಇವಾಗ ಬಿಟ್ಟಿಲ್ಲ, ಇವಾಗ ನಾವು ಸ್ವಲ್ಪ ವೇಟ್ ಮಾಡ್ತಾ ಇದೀವಿ,
1: ಸರಿಯಾಗಿ
0: ಮಳೆ ಬಂದು ರೋಗದ ಸಂದರ್ಭ ಇದ್ರೆ ಮಾತ್ರ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ.
1: ಇದಕ್ಕೆ ನೀವು ಯಾವ ರೀತಿಯಾದಂತಹ ಅಡಿಕೆ ಕೊಯ್ಲು ಮಾಡ್ಲಿಕ್ಕೋ ಮದ್ದು ಬಿಡ್ಲಿಕ್ಕೋ ಏನು ಜನರ ಅಥವಾ ದೋಟಿಯ?
0: ಮೊದಲು ಜನರನ್ನ ಅವಲಂಬಿಸ್ತಾ ಇದ್ದೆವು, ಅದಾಗಿ ನಂತರ ಸ್ವಲ್ಪ ಸಮಯ ಜನರದ್ದು ಪ್ರಾಬ್ಲಮ್ ಆಯ್ತು, ಅಂದ್ರೆ ಯಂಗ್ಸ್ಟರ್ಸ್ ಯಾರು ಬರಲಿಲ್ಲ. ಆ ಟೈಮಲ್ಲಿ ಏನ್ ಮಾಡೋದು ಅಂತ ಚಿಂತೆ ಮಾಡುವಾಗ ನಮ್ಗೆ ನಬಾರ್ಡ್ ಅಲ್ಲಿ ನಮ್ಗೆ ದೋಟಿ ಉಪಯೋಗದ ಒಂದು ಊರಲ್ಲಿ ಇಡೀ ಒಂದು ಗುಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾವು ಒಂದು ದೋಟಿ ತೆಗೆದೆವು. ದೋಟಿ ತೆಗೆದ ನಂತರ ನಾವು ತೆಂಗಿನಕಾಯಿ ಕೊಯ್ಯುವವರಿದ್ದಾರೆ, ಆ ಕೊಯ್ಯುವವರ

0: ಮುಖಾಂತರ ನಾವು ದೋಟಿಯಲ್ಲಿ ಪ್ರಯೋಗ ಮಾಡಿದೆವು. ಅದು ಸಕ್ಸಸ್ ನಮಗೆ, ಯಾಕಂದರೆ ಒಂದೇ ಸಲ ಬಿಟ್ಟದಲ್ಲಿ ದೋಟಿಯಲ್ಲಿ ಬಿಟ್ಟದಲ್ಲಿ ಅದು ದೋಟಿ ಅಂದರೆ 65 feet ಮೇಲೆ ಹೋಗುತ್ತೆ, 65 feet ಮೇಲೆ ಹೋಗಿ ಅದರ ಹತ್ತಿರ ಹೋಗಿ ಬಿಡುತ್ತೆ. ಹಾಗೆ ಬಿಡುವಾಗ ಒಳ್ಳೆ ಪ್ರೆಷರಲ್ಲಿ ಬೀಳುವ ಕಾರಣ ಇನ್ನು ನಾವು ಕೈಯಲ್ಲಿ ಬಿಟ್ಟರೆ ಎಷ್ಟಾದರೂ ನಮಗೆ ಅರ್ಧವರೆಗೆ ಹೋಗ್ಲಿಕ್ಕೆ ಆಗೋದು, ಅದರಿಂದ ಮೇಲೆ ಹೋಗ್ಲಿಕ್ಕೆ ಆಗಲ್ಲ, ನಮ್ಮ ಜನರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದು ಅಲ್ಲಿ ದೂರದಿಂದ ಬೀಳುದು, ಇದು ಹತ್ತಿರದಿಂದ ಬೀಳುತ್ತೆ,
1: ಇದರ ಪರಿಣಾಮ ಹೆಚ್ಚಿದೆ,
0: ಪರಿಣಾಮ ಹೆಚ್ಚಿದೆ. ಸೊ ಅದಕ್ಕೋಸ್ಕರ ಆ ಒಂದ್ಸಲ ಬಿಟ್ಟದಲ್ಲಿ ನಮಗೆ ಸಕ್ಸಸ್ ಆಗಿ ನಾವು ದೋಟಿಯಲ್ಲಿ ಬಿಡ್ತಾ ಇದೀವಿ.
1: ಅದೇ ನಿಮ್ಮ ಮನೆಯಲ್ಲಿ ಇದೆ, ನಿಮ್ಮ ಹತ್ರವಿದೆ ದೋಟಿ?
0: ನಮ್ಮ ಮನೆಯಲ್ಲಿ ದೋಟಿ ಇದೆ. ನಮ್ಮ ಮನೆಯಲ್ಲಿ ಅಂದ್ರೆ ಈ ನಬಾರ್ಡಿನ ನಮ್ಮ ಸಂಸ್ಥೆಯಲ್ಲಿ ದೋಟಿ ಇರುವಂತಹದ್ದು. ನಾವು ಅದು ಬಾಡಿಗೆ, ಬಾಡಿಗೆ ಕೊಟ್ಟು ನಾವು ಅದನ್ನು ತಕೊಂಡದ್ದು. ನಾನು ಯಾರಿಗೆ, ನನ್ನ ಕೈಯಿಂದ ನನ್ನ ಸೆಕ್ರೆಟರಿ ಆಗಿ ನಂಗೆ ಅದನ್ನು ಕೊಡ್ಲಿಕ್ಕೆ ಅಧಿಕಾರ ಇದೆ. ಸೊ ನಾ ಸೆಕ್ರೆಟರಿ ಆಗಿ ನಾನು ಯಾರಿಗೆ ಕೊಡಬೇಕು, ನಾನು ಅವರಿಗೆ ಕೊಟ್ಟು ಅವರ ಹತ್ರ ಕೂಡ ಬಾಡಿಗೆ ತಕೊಂಡು ನಮ್ಮ ಸೊಸೈಟಿ, ನಮ್ಮ ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡುವ ಕೆಲಸ ಕೂಡ ಇದರೊಟ್ಟಿಗೆ ಮಾಡ್ತಾ ಇದ್ದೇನೆ. ಮತ್ತೆ ಕೊಯ್ಲು, ನಾನೀಗ ಒಂದು 3-4 ವರ್ಷದಿಂದ ಕೊಯ್ಲೇ ಮಾಡ್ತಾ ಇಲ್ಲ, ಬಿದ್ದ ಅಡಿಕೆಯನ್ನು ಹೆಕ್ತಾ ಇದ್ದೀನಿ. ಅದರಲ್ಲಿ ಏನಾಗತ್ತಂದ್ರೆ, ನನಗೆ ಹೇಳಿದೆ ಅಲ್ವಾ 90, 92, 95 ಅಡಿಕೆಗೆ ಆಗತ್ತೆ ಅಂತ. ನೀವು ಎಷ್ಟು ಹಣ್ಣಾಗಬೇಕಾ ಅಷ್ಟು ಹಣ್ಣಾಗಿಯೇ ಅದು ಬೀಳುವಂತದ್ದು. ನಾವು ಕೊಯ್ಲು ಮಾಡಿದರೆ ಒಂದು ಮರಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗತ್ತೆ, ಆಗ ರೋಗ ಬರೋದು ಬೇಗ, ಯಾಕೆಂದ್ರೆ ಅಲ್ಲಿ ಫಂಗಸ್ ಕೂತ್ಕೊಂಡಿರತ್ತೆ, ಅದು ಆಟೋಮೆಟಿಕ್ ಆಗಿ ಅದು ಫಂಗಸ್ ನಮ್ಮ ಅಡಿಕೆಗೆ ಅದು ಹೋಗ್ತದೆ ಅಲ್ಲಿಂದ. ಅದರಷ್ಟಕ್ಕೆ ಬಿದ್ದರೆ ಅದು ಅದರ ಆಯುಸ್ಸಾಗಿ ಬೀಳುದು. ಆಯುಸ್ಸಾಗಿ ಬೀಳುವಾಗ ಅಲ್ಲಿ ಫಂಗಸ್ ಕ್ರಿಯೇಟೇ ಆಗುದಿಲ್ಲ,
1: ಕೊನೆಯ ಪ್ರಕ್ರಿಯೆ
0: ಅಲ್ಲಿ ಫಂಗಸ್ ಕ್ರಿಯೇಟ್ ಆಗುದಿಲ್ಲ, ಅದೇ ಮುಗಿಯಿತು, ಮುಗ್ದಾಗ ಕೆಳಗೆ ಬೀಳುದು ಅಷ್ಟೇ. ಅದರ ಆ ಪ್ರಯೋಗವನ್ನು ಮಾಡಿದಲ್ಲಿ ಕೂಡ ನಾನು ಸಕ್ಸಸ್ ಆಗಿದ್ದೇನೆ.
1: ಆಗ ನಿಮ್ಗೆ ಅದು ಹೆಕ್ಕಿದ ಅಡಿಕೆಯಲ್ಲಿ ಒಣಗುವ ಇದು ವ್ಯತ್ಯಾಸ ಬರುವುದಿಲ್ಲ, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀವಿ?
0: ಅದನ್ನ ನಾವು ಈಗ ತತ್ಕಾಲ ನಾವು ಟೆರೆಸ್ ಅಲ್ಲಿ ಹಾಕಿ ಒಣಗಿಸ್ತೀವಿ, ಅದರಲ್ಲಿ 30-35 ಬಿಸಿಲಿದ್ರೆ ಸಾಕಾಗತ್ತೆ. ಅಂಗಳದಲ್ಲಿ ಹಾಕಿ ಒಣಗಿಸುವಾಗ ನಮ್ಗೆ 60 ಬಿಸಿಲು ಬೇಕಾಗತ್ತೆ. ಅಲ್ಲಿ ನಾವು 2 ಸಲ ಅಡಿ ಮೇಲೆ ಮಾಡಬೇಕು ಅಂತ ಹೇಳೋದು ವಿಚಾರ, ಅದನ್ನು ಮಗುಚಬೇಕು. ಹಾಗೆ ಮಗುಚಿದ್ರೆ ನಮಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಸ್ವಲ್ಪ ಹುಟ್ಟಿ ಹೋಗುತ್ತೆ, ಅಂದರೆ ಈ ಹುಲ್ಲಿನಡೆಯಲ್ಲೆಲ್ಲ ಬಿದ್ದದ್ದು ನಮಗೆ ಸಿಗಲ್ಲ ಅಂಥದ್ದು, ನಮಗೆ ಮೊಳಕೆ ಬರುತ್ತೆ ಅಲ್ಲಿ, ಅದು ವೇಸ್ಟ್ ಅಂತ ಲೆಕ್ಕ. ಮತ್ತೊಂದು ಸ್ವಲ್ಪ ನಮಗೆ ಅಂಥದ್ದು ಹೆಕ್ಕಲಿಕ್ಕೆ ಸಿಗತ್ತೆ, ಅದು ವೇಸ್ಟ್ ಅಂತ ಲೆಕ್ಕ. ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡುವಾಗ ಅದು ಬರೋದು ಬರೀ ಒಂದು 1% ಇಲ್ಲದ್ರೆ 2%. ಅದನ್ನು ಕ್ಯಾಲ್ಕುಲೇಟ್, ಅದರ ರೇಟ್ ಕ್ಯಾಲ್ಕುಲೇಟ್ ಮಾಡುವಾಗ ಲೇಬರಿನ 1-2% ಮಾತ್ರ ನಮಗೆ ವೇಸ್ಟ್ ಆಗೋದು. ವಾರಕ್ಕೊಮ್ಮೆ ಹೆಕ್ಕಿದ್ರೆ ಸಾಕಾಗತ್ತೆ ನಮಗೆ, ದಿವಸಲ್ಲಿ ಹೆಕ್ಬೇಕಂತ ಏನಿಲ್ಲ. ಮತ್ತೆ ಆ ಅಡಿಕೆ ಹೆಕ್ಕಿ ತಕೊಂಡು ಬಂದ ಅಡಿಕೆ ಕೂಡ ಕೊಯ್ದ ಅಡಿಕೆ ಕೂಡ ಡಿಫರೆನ್ಸ್ ತುಂಬಾ ಇದೆ. ಕೊಯ್ದ ಅಡಿಕೆಯಲ್ಲಿ ನಿಮ್ಗೆ ಎಳತ್ತು ಕೂಡ ಬರುತ್ತೆ, ಈ ಹೆಕ್ಕಿದ ಅಡಿಕೆಯಲ್ಲಿ ಎಳತ್ತು ಅಂತ ಹೇಳೋ ಸಂಭವವೇ ಬರುದಿಲ್ಲ.
1: ಇದು ಯಾವ ರೀತಿ ನಿಮಗೆ ಗೊತ್ತಾಯ್ತು, ಅಂದ್ರೆ ನಿಮ್ಮದೇ ಪ್ರಯೋಗ?
0: ನಮ್ದೇ ಪ್ರಯೋಗ. ನಾನು ಯಾರನ್ನ ಫಾಲೋ ಮಾಡಿಲ್ಲ.
1: ಎಷ್ಟು ವರ್ಷದಿಂದ ಹೇಗೆ ಮಾಡ್ತಾ ಇದ್ರಿ?
0: ನಾನು ಸಾಧಾರಣ, ನಾನು ಶಾಲೆಗೆ ಹೋಗುವಾಗಲೇ ನಾನು, ನನ್ನ ಅಪ್ಪ ಅಡ್ವೊಕೇಟ್ ಆದ ಕಾರಣ ನಾನು ಹಿರಿಯವಾಗ ಈ ತೋಟದ ಕೃಷಿಯ ಬಗ್ಗೆ, ಅಂದ್ರೆ ನಂಗೆ ರಜೆ ಇರುವಾಗ ನಾನು ತೋಟದಲ್ಲಿ ಹೋಗುದು. ಆವಾಗ ನಮ್ಗೆ ಮದಕ್ಕದಿಂದ ತೊಯ್ದಂಬೆ ಅಂತ ಹೇಳ್ತೀವಿ ನಾವು, ಅಂತ ದಂಬೆಯಲ್ಲಿ ಕೂಡ ನಿಂತು ನಾನು ನೀರನ್ನ ಆ ಕಿಳ್ಳಿ ಹಿಡಿದು ಹಾಳೆ ಕಿಳ್ಳಿ ಮಾಡಿ ಕುತ್ತಿರಿಕೆ ಕಲ್ತು ತೋಕಿದಂತ ವ್ಯಕ್ತಿ ನಾನು. ದಂಬೆಯಲ್ಲಿ, ತೊಯ್ದಂಬೆಯಲ್ಲಿ ಕೂಡ ಸಾಧಾರಣ ಒಂದು ಮಧ್ಯಾಹ್ನ 1-2 ಗಂಟೆಗೆ ನಿಂತರೆ 6-6.5 ಗಂಟೆವರೆಗೆ ತೊಯ್ದಂಬೆಯಲ್ಲಿ ತೋಡಿನಿಂದ ಅಥವಾ ಮದಕ್ಕದಿಂದ ನೀರನ್ನ ದಂಡೆಗೆ ಹಾಯಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೀನಿ ನಾನು. ಕೃಷಿ ಅಂತ ಹೇಳಿದ್ರೆ ಯಾರು ಕೃಷಿ ಮಾಡಿದ್ರು ಅವನಿಗೆ ಏನು ಹೆಲ್ಪ್ ಬೇಕು ಅದಕ್ಕೆ ಮಾಡ್ಲಿಕ್ಕೆ ನಾನು ಯಾವಾಗಲೂ ರೆಡಿ, ಅಷ್ಟು ಕೂಡ ಇಂಟ್ರೆಸ್ಟೆಡ್.
1: ಇವಾಗ ನಾವೊಂದು ತೆಂಗಿನ ಕೃಷಿಗೆ ಬಂದ್ರೆ ಎಷ್ಟು ಮರಗಳಿವೆ ನಿಮ್ಮಲ್ಲಿ?
0: ನನ್ನಲ್ಲಿ 100 ತೆಂಗಿನ ಮರ ಇದೆ, ಅದು ಎಲ್ಲ ಊರದ್ದೇ. ಅದರಲ್ಲಿ ಕೂಡ ಹೈಬ್ರಿಡ್ ಇಲ್ಲ, ಅದರಲ್ಲಿ ಹೈಬ್ರಿಡ್ ಈಗ ಒಂದು 3 ಹಾಕಿದ್ದೀನಿ ನಾನು, ಬರೀ 3.
1: ಕುಂದ್ರಿ? ಅದು
0: ಕುಂದ್ರಿ ಅಲ್ಲ, ಕುಂದ್ರಿ ಅಂದ್ರೆ ಅದು ನಮ್ಗೆ ಲೋಕಲೆ, ಅದು ಹಳೆ ಕಾಲದಲ್ಲೇ ಇದೆ ಕುಂದ್ರಿ. ಅದು ಮದ್ದಿಗೆ ಉಪಯೋಗ ಆಗೋದು ಜಾಸ್ತಿ, ಅದರಲ್ಲಿ ತೆಂಗಿನಕಾಯಿ ಉಪಯೋಗ ಮಾಡೋಕ್ಕಾಗಲ್ಲ. ಬೊಂಡ ಉಪಯೋಗ ಮಾಡಿದ್ರೆ ಅದು ಒಳ್ಳೆ ಪವರ್ಫುಲ್.
1: ಗೆಂದಾಳಿ?
0: ಗೆಂದಾಳಿ ಮತ್ತೆ ಕುಂದ್ರಿ, ಅದೆರಡು ಕೂಡ ಪವರ್ಫುಲ್, ಅದೆರಡು ಇದೆ ನನ್ನ ಹತ್ರ. ಮತ್ತೆ ಅದರೊಟ್ಟಿಗೆ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಿಕ್ಕಿದಂತ, ಕೃಷಿ ಇಲಾಖೆಯಿಂದ ಸಿಕ್ಕಿದಂತ 3 ಸಸಿಯನ್ನ ಗುಡ್ಡದಲ್ಲಿ ಹಾಕಿದ್ದೀನಿ ರೋಡ್ ಸೈಡ್ ಅಲ್ಲಿ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡೋದು ಹೆಂಗಂದ್ರೆ, ಬೇಸಿಗೆಯಲ್ಲಿ ಅದಕ್ಕೆ ನೀರು ಹಾಕ್ಬೇಕು. ನೀರು ಹಾಕೋದ್ರೆ ನಂಗೆ ಅಲ್ಲಿವರೆಗೆ ನೀರು ಎತ್ತಲ್ಲ, ಕೊಂಡೋಗಿ ಹೊತ್ತು ಹಾಕ್ಬೇಕು ನಾನು. ಇಲ್ಲಿಂದ ಒಂದು ಕೊಡಪಾನಲ್ಲಿ ತುಂಬಿಸಿಕೊಂಡು ಅಲ್ಲಿ ಗುಡ್ಡಕ್ಕೆ ಹೋಗಿ ಹೊತ್ತು ಹರಿಬೇಕು. ಸೊ ನಾನು ಆ ಸಿಸ್ಟಮ್ ಮಾಡ್ತಾ ಇಲ್ಲ, ನಾನು ವಿಪ್ ಇರಿಗೇಷನ್ ನಂದೇ ಅದೊಂದು ಪ್ರಯೋಗ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಡ್ರಿಪ್ ಹಾಕ್ತಾರೆ, ಇಲ್ಲ ಸ್ಪ್ರಿಂಕ್ಲರ್ ಹಾಕ್ತಾರೆ, ಇಲ್ಲ ಬಬ್ಲರ್ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ. ನಾನೇನಂದರೆ ಮಣ್ಣಿನ ಅಳಿಗೆ, ಮಣ್ಣಿನ ಮಡಕೆ, ಅದು ಸಾಧಾರಣ ಒಂದು 8-10 liters ಹಿಡಿಯುವಂಥ ಒಂದು ಮಡಕೆ. ಆ ಮಡಕೆಯನ್ನು ಈ ತೆಂಗಿನ ಮರದ ಬುಡದಿಂದ 1 feet ಮೇಲೆ, ಅಂದರೆ 1-10 inches ಮೇಲೆ ಇಡ್ತೀನಿ ನಾನು. ಅದಕ್ಕೆ ನಾನು 10 liters, ನನ್ನ ಹತ್ರ ಇರೋದು 8 liters, ಇಂದು 8 liters ನೀರು ಹಾಕ್ತೀನಿ. ಸೊ 1 ವಾರಕ್ಕೆ, 8 ದಿವಸಕ್ಕೆ ಅದರಿಂದ ನೀರು ಅದಕ್ಕೆ ಬೀಳುತ್ತೆ. ಹೆಂಗೆ ಅಂದರೆ ಅದಕ್ಕೆ ಬತ್ತಿ ಮಾಡಿ ಹಾಕ್ತೀನಿ ನಾನು, ಒಂದು ಉದ್ದದ ಬತ್ತಿ ತಗೊಳ್ಳೋದು, ಕಾಟನ್ ಬಟ್ಟೆ, ಆ ಬಟ್ಟೆಯನ್ನು ತಕ್ಕೊಂಡು, ಹತ್ತಿ ಬಟ್ಟೆಯನ್ನು ತಕ್ಕೊಂಡು ಅದನ್ನು ಬತ್ತಿ ಮಾಡಬೇಕು. ಹಾಗೆ ಆ ಥರ ಬತ್ತಿ ಮಾಡಿಕೊಂಡು 1 ತಲೆಯನ್ನು ಈ ಪಾತ್ರೆ ಒಳಗೆ ಹಾಕ್ಬೇಕು ನೀರಿನೊಳಗೆ. ಮತ್ತೊಂದು ತಲೆಯನ್ನ ಅದ್ರಲ್ಲಿ ನಮಗೆ ಮಡಲ್ ಬರುತ್ತಲ್ಲ ಆ ಮಡಲ್ನ ಕೈಯಲ್ಲಿ ಕೆಳಗಿನ ಕೈಯಲ್ಲಿ ಇಡಬೇಕು. ನೀವು ಕೆಳಗೆ ಇಟ್ಟರೆ ಅದು

0: ಬೀಳತ್ತೆ, ಇಲ್ಲ ಒಂದು ನಾವು ಕುತ್ತಿ ಕೊಟ್ಟು ಇಟ್ಟರೆ ಆ ಕುತ್ತಿ ಕೊಟ್ಟದ್ದು ಯಾವಾಗಲೂ ಬೀಳುತ್ತೆ, ನಮ್ಗೆ ಗೊತ್ತಾಗಲ್ಲ ಅದು. ಸೊ ಅದು ಕೆಳಗೆ ಮಣ್ಣಿಗೆ ತಾಗಿದರೆ ಅದಕ್ಕೆ ಗೆದ್ದಲು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಕೆಳಗಿನ ಒಂದು ಮಡಲ್ ಇದೆ, ಆ ಮಡಲಿನ ಒಂದು ತುಂಡನ್ನು ಅಲ್ಲಿ ಉಳುಗಿಯುವಾಗ ಅದರಲ್ಲಿ ಇಡಬೇಕು ಇದನ್ನು. ಆವಾಗ ಅದರ ಬುಡಕ್ಕೆ ಡ್ರಾಪ್ ಡ್ರಾಪ್ ಡ್ರಾಪ್ ನೀರು ಬಿದ್ದು ಈ 8 ಲೀಟರ್ ಮುಗಿಬೇಕಾದ್ರೆ 8 ದಿವಸ ಬೇಕು. ಸೊ ದಿವಸಕ್ಕೆ 1 ಲೀಟರ್ ಅದಕ್ಕೆ ನೀರು ಸಿಗ್ತಾ ಇರುತ್ತೆ. ನಾವು ಯಾವಾಗ ಗ್ಲೂಕೋಸ್ ನಮ್ಮ ಶರೀರಕ್ಕೆ ಕೊಡ್ತೀವ ಅದೇ ಥರ ಅದಕ್ಕೆ ನೀರು ಕೊಡ್ತೀವಿ. ಆ ನೀರು ಕೊಟ್ಟದಲ್ಲಿ ನನಗೆ 3 ವರ್ಷದಲ್ಲಿ ಅವ್ರು ಹಿಡಿತದೆ ಹೇಳಿದ್ದಾರೆ. ಈಗ 4ನೇ ವರ್ಷ ಈಗ ಕೊಂಬೊಡ್ದು ಉಂಟು. ನಂಗೆ ಯಾವುದೇ ಮಡಕೆಯನ್ನು ಒಟ್ಟೆ ಮಾಡಲ್ಲ, ಯಾಕಂದರೆ ಆ ಮಡಕೆ ಮತ್ತೆ ಬೇರೆ ಯೂಸ್ ಆಗುತ್ತೆ ನಮಗೆ. ಇಲ್ಲಿ ಆದ ನಂತರ ಬೇರೆ ಯೂಸ್ ಆಗುತ್ತೆ, ಇಲ್ಲಿ ಆಗಿಲ್ಲ ಅಂದರೆ ಇಲ್ಲಿಗೆ ಯೂಸ್ ಆಗುತ್ತೆ. ಸೊ ಮಡಕೆ ಒಟ್ಟೆ ಮಾಡಿಲ್ಲ, ಎಲ್ಲರೂ ಒಟ್ಟೆ ಮಾಡಿ ಕೊಡ್ತಾ ಇರೋದು. ನಾನು ಒಟ್ಟೆ ಮಾಡದೆ ಮಡಕೆಯನ್ನು ಹಂಗೆ ಕಾಪಾಡಿಕೊಂಡು ಅದರ ಒಳಗಿಂದ ಹಾಕಿ ಕೊಡ್ತೀನಿ ನಾನು. ಅದು ಸುಮಾರು ಜನ ನಬಾರ್ಡ್ನವರಿಗೆಲ್ಲ ಭಯಂಕರ ಒಂದು ಅವರು ಫೋಟೋ ಎಲ್ಲ ತಗೊಂಡೋಗಿ ತುಂಬ ಕಡೆ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಇದನ್ನು. ಅದನ್ನು ವಿಪ್ ಇರಿಗೇಷನ್ ಅಂತ ಹೇಳ್ತೀವಿ.
1: ಸಂತೋಷ. ಈಗ ರೋಗ ಅಲ್ಲ ಬರ್ತದ ಹೇಗೆ ಅಂದ್ರೆ, ಸಾಮಾನ್ಯವಾಗಿ ತೆಂಗಿಗೆ ರೋಗ ಊರಲ್ಲೇ ಇದೆ, ನಿಮ್ಮಲ್ಲಿ ಹೇಗಿದೆ?
0: ಅದು ರೋಗ ಅಂತ ಅಲ್ಲ ಬರೋದು, ಅದಕ್ಕೆ 2 ಪ್ರಾಣಿಗಳು ಬರೋದು, ಕೂರ್ಬಾಯಿ ಮತ್ತೊಂದು ಕೆಂಪು ಮೂತಿ ಹುಳ ಅಂತ. ಕೂರ್ಬಾಯಿ ಅಂದ್ರೆ ಕಪ್ಪಿಂದು, ಮತ್ತೆ ಕೆಂಪು ಮೂತಿ ಹುಳ ಅಂತ ಹೇಳಿ 2 ಬರೋದು. ಈ ಕಪ್ಪಿಂದಕ್ಕಿಂತಲೂ ಜಾಸ್ತಿ ಹಾನಿ ಮಾಡುವಂತದ್ದು ಕೆಂಪು ಮೂತಿ ಹುಳ. ಅದು ಏನಾಗುತ್ತೆ ಅಂದ್ರೆ, ನಿಮ್ಗೆ ತಿರಿ ಇದೆ ಅಲ್ವಾ, ಆ ತಿರಿಯಲ್ಲಿ ಒಳಗೆ ಹೋಗ್ಲಿಕ್ಕೆ ಅದಕ್ಕೆ ಸೂಕ್ಷ್ಮ ಸಾಫ್ಟ್ ಆಗಿರುತ್ತೆ. ಆ ಮೃದುವಾಗಿರುವಂಥ ಸ್ಥಳದಲ್ಲಿ ಅದು ಒಳಗೆ ಹೋಗಿ ಅಲ್ಲಿ ಕಾಂಡವನ್ನು ತಿಂದು ಈ ಮರ ಬೀಳುವಾಗಲೇ ನಮಗೆ ಗೊತ್ತಾಗೋದು, ಮರದ ತಲೆ ಬೀಳುವಾಗಲೇ ನಮಗೆ ಗೊತ್ತಾಗೋದು ಈ ಮರಕ್ಕೆ ರೋಗ ಬಂದಿದೆ ಅಂತ. ಆವಾಗ ನಮ್ಮ ಮೊದಲಿನ ಕಾಲದಲ್ಲಿ ಅದು ಕುಪ್ಪಳು ಮೂತ್ರ ಮಾಡಿದ್ದು ಹಂಗೆ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ರು. ಸೊ ನಾವು ಈವಾಗ ಸೈಂಟಿಸ್ಟ್ಗಳನ್ನೆಲ್ಲ ಈ ಕನೆಕ್ಟ್ ಮಾಡಿಕೊಂಡು, ನಾನೀಗ ಅದರಲ್ಲೆಲ್ಲ ವರ್ಕ್ ಮಾಡಿಕೊಂಡು ನಾನು ಇರುವಾಗ ನಾನು ಅದನ್ನು ಏನು ಮಾಡಿದ್ದೀನಿ ಅಂದರೆ, ಅದು ಹಂಗಲ್ಲ, ಅದು ಬೇರೆ ರೀತಿ ಅಂತೇಳಿ ತಿಳ್ಕೊಂಡು ಅದನ್ನು ತಲೆಯನ್ನು ಕಟ್ ಮಾಡಿ ನೋಡುವಾಗ, ಒಂದು ಸತ್ತ ಮರದಲ್ಲಿ 75-150 ಹುಳಗಳಿರ್ತವೆ, ಇವುಗಳ ಮೊಟ್ಟೆ. ಈ ಕೆಂಪು ಮೂತಿ ಹುಳ ಇಲ್ಲದ್ರೆ ಕೂರ್ಬಾಯಿ, ಅದರ ಮೊಟ್ಟೆ ಇರುತ್ತೆ. ಅದನ್ನು ನೀವು ಬೆಂಕಿ ಹಾಕಿಲ್ಲ ಅಂದರೆ ನಿಮ್ಮ ಒಂದು 10 ಎಕರೆ ಸ್ಥಳವನ್ನು ತಿನ್ಲಿಕ್ಕಿರುವಷ್ಟು ಪ್ರಾಣಿಗಳು ಅದರೊಳಗೆ ಉದ್ಭವ ಆಗುತ್ತೆ. ಸೊ ಸತ್ತ ಮರವನ್ನು ಕೂಡಲೇ ತಲೆ ಕಟ್ ಮಾಡಿ ಅದರೊಳಗೆ ಇರುವಂಥ ಎಲ್ಲ ಹುಳಗಳನ್ನು ತೆಗೆದು ಬೆಂಕಿ ಹಾಕಿ ಸುಡಬೇಕು. ಅನುಭವ ಆಗಿದೆ. ಅದು ಅನುಭವ ಆದಂದ್ರೆ, ನನ್ನ ಹತ್ತಿರದ ಮನೆಯಲ್ಲಿ ಇದೇ ತರ ಒಂದು ಸಸಿ ಅಡ್ಡ ಬಿತ್ತು. ಅಡ್ಡ ಬಿಡುವಾಗ ಅವರಲ್ಲೇ ಒಬ್ರು ಪ್ರಾಯದವರು ಇದ್ರು, ಒಂದು 80 ವರ್ಷ ಪ್ರಾಯದವರು. ಏ, ಅದು ಕುಪ್ಪಳ ಮೂತ್ರ ಮಾದಿ ಸತ್ತಿದ ಅಂತ ಹೇಳಿದ್ರು. ಇಲ್ಲ ಸರ್, ಇಲ್ಲಿ ಅಲ್ಲಿ ಒಂದು 25 ಜನರನ್ನು ಸೇರಿಸುವಂತ ವ್ಯವಸ್ಥೆ ಮಾಡಿ, ನಾವೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇತ್ತು, ಆ ಸ್ಕೀಮಲ್ಲಿ ನಾನು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದರಲ್ಲಿ ಮೇರಾ ಗಾಂವ್ ಮೇರಾ ಗೌರವ್ ಅಂತ MG ಪ್ರೋಗ್ರಾಮ್ ಅಂತ, ಅದರಲ್ಲಿ ನನ್ನನ್ನು ನೋಟ್ ಮಾಡಿ ಅವರು ನನ್ನನ್ನು ಕೋಆರ್ಡಿನೇಟರ್ ಮಾಡಿದ್ರು CPCRI ಕಾಸರಗೋಡ. ಹಾಗೆ ಅದರ ಮುಖಾಂತರ ನಾನು ಸೈಂಟಿಸ್ಟ್ಗಳನ್ನು ಅಲ್ಲಿಗೆ ಬರೆಸಿದೆ. ಬರೆಸಿ ಒಂದು 25-30 ಜನ ಆ ಊರವರನ್ನು ಸೇರಿಸ್ಕೊಂಡು, ಯಾರು ಆ ಹಿಂದಿನ ಕುಪ್ಪಳು ಮೂತ್ರ ಮಾಡಿದ್ದು ಅಂತ ಹೇಳುವಂತಹ ಆ ಸ್ಥಿತಿಗೆ ಹೋಗಬಾರ್ದು, ಎಲ್ರಿಗೂ ಜ್ಞಾನೋದಯ ಆಗಬೇಕು ಅಂತೇಳ ದೃಷ್ಟಿಯಲ್ಲಿ
1: ವೈಜ್ಞಾನಿಕ ರೀತಿಯಲ್ಲಿ
0: ಸೈಂಟ್ ವಿಜ್ಞಾನವನ್ನು ಅಳವಡಿಸಿಕೊಂಡು ನಾವು ಮಾಡುವಂಥ ಕೆಲಸ. ಹಾಗೆ ನಾವು ಹೇಳಿದರೆ ಆಗಲ್ಲ ಅಂದರೆ ಅವರು ವಾದಿಸ್ತಾರೆ ಪ್ರಾಯದವರು, ಯಾವಾಗ ನಾವು ಚಿಕ್ಕ ಅಲ್ವಾ. ಸೊ ಅದಕ್ಕೋಸ್ಕರ ಕಲ್ತವರನ್ನು ಈ ಇವರನ್ನು ಕರ್ಕೊಂಬಂದು ಅಲ್ಲೊಂದು ಪ್ರೋಗ್ರಾಮ್ ಮಾಡಿ ಅದನ್ನು ಏಣಿ ಇಟ್ಟು ಕಟ್ ಮಾಡಿ ಕೆಳಗೆ ಹಾಕಿ ಅದರಿಂದ 100-150 ಹುಳಗಳನ್ನು ತೆಗೆದು ತೋರಿಸಿ, ಇವುಗಳು ಲಾರ್ವಾ, ಇವುಗಳು ನಾಳೆ ಆ ಕ್ರಿಮಿ ಆಗ್ತವೆ ಅಂತ ಹೇಳಿ ತೋರಿಸಿದ ಕಾರಣ ಈಗ ಮ್ಯಾಕ್ಸಿಮಮ್ ನಮ್ಮ ಊರಲ್ಲಿ ಒಂದು ಕಡಿಮೆಯಲ್ಲೊಂದು 300 ಮನೆಯವರು ಈ ಥರ ತೆಂಗಿನ ಕೃಷಿ ಬೇಡಗಳ ಸ್ಥಿತಿಗೆ ಮುಟ್ಟಿದವರು ಈಗ ವಾಪಸ್ ತೆಂಗಿನ ಕೃಷಿ ಮಾಡಿಕೊಂಡು ಸಂತೋಷದಲ್ಲಿದ್ದಾರೆ. ಅಷ್ಟು ಖುಷಿ ಆಗ್ತದೆ ನಮಗೆ. ಅಷ್ಟು ಜನರನ್ನು ಸೇರಿಸ್ಕೊಂಡು ಒಂದೊಂದು ಮನೆಯಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ತುಂಬ ಕಡೆಗೆ ಪ್ರೋಗ್ರಾಮ್ ಮಾಡಿದ್ದೇವೆ ನಾವು. ಆ ತೆಂಗಿನಿಗೆ ಬರುವಂಥ ರೋಗಗಳನ್ನು ನಿರ್ಮೂಲನೆ ಯಾವ ಥರ ಮಾಡ್ಬೋದು ಹೇಳೋದನ್ನು ವಿಜ್ಞಾನಿಗಳ ಮುಖಾಂತರ ತಿಳಿಸಿಕೊಟ್ಟು, ಅದಕ್ಕೆ ಬೇಕಾದಂಥ ಏನದಕ್ಕೆ ಪ್ರಿಕಾಷನ್ ತೆಗಿಬೇಕಾ ಅದನ್ನು ತೆಗೆಸಿಕೊಟ್ಟು ಸಂತೋಷದಿಂದ ಇದ್ದಾರೆ ನಮ್ಮೂರಿನ ಕೃಷಿಕರು. ಹಾಗೆ ತೆಂಗಿಗೆ ಅದಕ್ಕೆ ಮತ್ತೊಂದು ಸಿಂಪಲ್ ಆಗಿ ಮಾಡುವಂಥ ವಿಷಯ ನಾನು ಹೇಳುವ, ಇದೆರಡು ಬರುವುದಕ್ಕೆ ನೀವು ಕೆಳಗಿನ ಈ ತಿರಿಯ ಹತ್ತಿರದ ಕೈ ಇದೆ 2 ಮಡಲು, ಆ 2 ಮಡಲಿನ ಒಳಗಡೆ ಇರುವ ಕಸವನ್ನು ತೆಗಿಬೇಕು. ಕಸ ತೆಗೆದು ಸ್ವಲ್ಪ ಹೊಯಿಗೆ ಹಾಕಬೇಕು, ಅದರೊಳಗೆ ನ್ಯಾಫ್ಥಲಿನ್ ಅಂದರೆ ನಾವು ಜೀರಳೆಕಾಯಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳುವಾಗ, 2 ನ್ಯಾಫ್ಥಲಿನನ್ನು ಹಾಕಬೇಕು 2 ಕೈಗೆ. ಅದರ ಮೇಲಿಂದ ವಾಪಸ್ ಹೊಯಿಗೆ ಹಾಕಬೇಕು. ಆ ಹೊಯಿಗೆ ಹಾಕಿ ಇಟ್ಟರೆ ಆ ಕೈ ಬೀಳುವಲ್ಲಿವರೆಗೆ ಅದಕ್ಕೆ ಕುರುಬಾಯಿ ಬರಲ್ಲ, ಕೆಂಪು ಮೂತಿ ಹುಳನು ಬರಲ್ಲ.
1: ಎಷ್ಟು ಸಮಯ ಬೇಕಾಗುತ್ತೆ ನಿಲ್ಬಹುದು?
0: ಅದು ಸಾಧಾರಣ ಒಂದು 6 ತಿಂಗಳು, 6 ತಿಂಗಳಿಂದ 8 ತಿಂಗಳವರೆಗೆ ನಿಮಗೆ ಅದರ ಸ್ಮೆಲ್ ಅಂದರೆ ಆ ಹೊಯಿಗೆ ಹಾಕುವ ಉದ್ದೇಶವೇ ಅದು. ನಿಮಗೆ ನ್ಯಾಫ್ಥಲಿನ್ ಕರಗಿ ಹೋಗುತ್ತೆ, 1 ವಾರ 10 ದಿವಸ ಒಳಗೆ ಅದು ಕರಗಿ ಹೋಗುತ್ತೆ. ಆದರೆ ಆ ಹೊಯಿಗೆಯಲ್ಲಿರೋ ಸ್ಮೆಲ್ ಇದೆ ಅಲ್ವಾ ಪರಿಮಳ, ಅದರದ್ದು ಆ ಪರಿಮಳ ಹೋಗಲ್ಲ, ಆ ಪರಿಮಳಕ್ಕೆ ಅದು ಬರಲ್ಲ. ನಂತರ ಪುನಃ ನಿಮಗೆ ತಿರಿ ಹತ್ರ ಬರುವಂತ ಕೈ ಇದೆ ಅಲ್ಲ, ಹಾಗೆ ಮಾಡಿ ನೀವು ಒಂದು 10 ವರ್ಷ ಸಾಕಿದ್ರೆ ಒಂದು ಸಾಧಾರಣ ನಮ್ಮಿಂದ ದೊಡ್ಡ ಬರಬೇಕು ಅದು, ಒಂದು 6-7 ಫೀಟ್ ಬರುವವರೆಗೆ ನಮಗೆ ಅದಕ್ಕೆ ಮಾಡ್ಲಿಕ್ಕೆ ಆಗತ್ತೆ. ಮತ್ತೆ ನಮಗೆ ಮಾಡ್ಲಿಕ್ಕೆ ಆಗಲ್ಲ, ಬಾರಿ ಕಷ್ಟ ಆಗುತ್ತೆ, ಬೇರೆಯವರ ಸಹಾಯ ಬೇಕಾಗತ್ತೆ. ಅಲ್ಲಿವರೆಗೆ ನೀವು ರಕ್ಷಿಸಿದ್ರೆ ಮತ್ತೆ ಅದು ನಿಮ್ಮನ್ನು ರಕ್ಷಿಸ್ತದೆ.
1: ನಂತರ ಉಪದ್ರವ
0: ಬರುತ್ತೆ.

0: ಬಂದರೂ ಕೂಡ ಅದಕ್ಕೆ ರೆಸಿಸ್ಟೆಂಟ್ ಪವರ್ ಇರುತ್ತೆ, ಇಷ್ಟು ತೀವ್ರತೆ ಇರಲ್ಲ. ಯಾವಾಗಲೂ ಸಣ್ಣ ಸಸಿಗೆ ಮೃದು ಜಾಸ್ತಿ, ಆದರೆ ಎಲ್ಲ ಕಾಂಡ ಎಲ್ಲ ಮೃದುವಾಗಿರುತ್ತೆ,
1: ಅಷ್ಟೊತ್ತಿಗೆ ರೋಗ ನಿರೋಧಕ
0: ಶಕ್ತಿ ಅದಕ್ಕೆ ಜಾಸ್ತಿ ಬರುತ್ತೆ.
1: ಸರಿ,
0: ಮತ್ತೆ ಅದರಲ್ಲಿ ಬೆಳೆ ಬರುವಂತದ್ದು, ನಾನು ಯಾವಾಗ ಬೀ ಕೀಪಿಂಗ್ ಅಂದ್ರೆ ಯಾವಾಗ ನಾನು ಜೇನು ಸಾಕಣೆ ಸ್ಟಾರ್ಟ್ ಮಾಡಿದ್ನ, ಆ ಸ್ಟಾರ್ಟ್ ಮಾಡಿದ ನಂತರ ನಾನು ವರ್ಷಕ್ಕೆ 4 ಸಲ ಕೊಯ್ಲು ಮಾಡ್ತೀನಿ. 3 ತಿಂಗಳಿಗೆ 1 ಕೊಯ್ಲು ಮಾಡ್ತೀನಿ ನಾನು. ಇವತ್ತು ನನ್ನಲ್ಲಿ ಕೊಯ್ಲಿಕ್ಕೆ ಬಂದಿದ್ದಾರೆ, ಇವತ್ತು ಅಲ್ಲಿ ಕೊಯ್ತಾ ಇದ್ದಾರೆ, ಹೆಕ್ಕತಾ ಇದ್ದಾರೆ, ಮನೆಗೆ ಅಂಗಳಕ್ಕೆ ಇವತ್ತು ತೆಂಗಿನಕಾಯಿ ಬರುತ್ತೆ. 1 ಸಲ ಕೊಯ್ಯುವಾಗ ನನಗೆ 300-400 ಕಾಯಿ ಬೀಳ್ತಾ ಇತ್ತು. 100 ಮರ ಉಂಟು, 100 ಮರ ಇದ್ರೆ ನಮಗೆ 1 ಸಲ ಕೊಯ್ಯುವಾಗ 50 ಮರ ಸಿಗುತ್ತೆ. ಎಲ್ಲ ಸಲ ಎಲ್ಲ ಮರದಲ್ಲಿ ಸಿಗಲ್ಲ, 50% ಸಿಗುತ್ತೆ. ಆವಾಗ ನಮಗೆ 300-400 ಕಾಯಿ ಬೀಳ್ತಾ ಇತ್ತು, ಯಾವಾಗ ನಾನು ಜೇನು ಸಾಕಣೆ ಮಾಡೋದಕ್ಕಿಂತ ಮೊದಲನಗತ್ತೆ ನಾನು ಹೇಳೋದು.
1: ಸರ್, ಇವಾಗ ಒಂದು ನುಸಿ ರೋಗ ಅಂತ ಒಂದು ವ್ಯಾಪಕವಾಗಿ ಒಂದು ಕಂಡು ಬಂದ ನಮ್ಮ ಕರಾವಳಿಯಲ್ಲಿ ಬಹಳಷ್ಟು ಕಂಡು ಬಂದಂತದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ?
0: ನುಸಿ ರೋಗ ಇತ್ತು, ಆದರೆ ನಾನು ಅದೇ ಏನು ಮಾಡಿದೆ ಅಂದರೆ ಅದನ್ನು ತೆಂಗಿನಕಾಯಿ ಕೊಯ್ಯುವವನ ಹತ್ರ ನಾನು ಅದರ ಕೆಳಗಿನ ಬದಿ ಕಂಪ್ಲೀಟ್ ಕ್ಲೀನ್ ಮಾಡಲಿಕ್ಕೆ ಹೇಳಿದೆ. ಆ ಕ್ಲೀನ್ ಮಾಡಿದ್ದಲ್ಲೇ ನನಗೆ ನುಸಿ ರೋಗ ಕಡಿಮೆ ಆಗ್ತಾ ಈಗ ಒಂದು ಎಲ್ಲೋ ಒಂದು 5% ಅಷ್ಟೇ ಇದೆ ಅಷ್ಟೇ, ತುಂಬ ಕಡಿಮೆ ನುಸಿ ರೋಗ. ನಾವು ಯಾವಾಗ ಅದರ ತಲೆಯನ್ನು ಕ್ಲೀನ್ ಮಾಡಲಿಲ್ವ ಆ ಸಂದರ್ಭದಲ್ಲಿ ಆಗ್ತದೆ ನುಸಿ ರೋಗ ಅಟ್ಯಾಕ್ ಆಗುತ್ತೆ. ನಾವು ಯಾವಾಗ ತಲೆಗೆ ಸ್ನಾನ ಮಾಡೋದಿಲ್ವೋ ಆವಾಗ ನಮಗೆ ತಲೆಯಲ್ಲಿ ಏನು ಬರುತ್ತೆ, ಅದೇ ಥರ ನಾವು ಯಾವಾಗ ಅದರ ಮಂಡೆ ಕ್ಲೀನ್ ಮಾಡಲಿಲ್ವೋ ಆವಾಗ ಸ್ಟಾರ್ಟ್ ಆಗಿದೆ ನುಸಿ ರೋಗ ಸ್ಟಾರ್ಟ್ ಆಗಿದೆ. ಅದು ಎಲ್ಲಿಂದಲೋ ಕ್ರಿಮಿಗಳು ಬರ್ತವೆ, ಕೂತ್ಕೊಳ್ತವೆ, ಶುರು ಮಾಡ್ತವೆ. ಮತ್ತೆ ಬೇರೆ ಬೇರೆ ಕಡೆಯಿಂದ ಫರ್ಟಿಲೈಸರ್ ತಂದು ಹಾಕಿದ್ರು ಅದೊಂದು ಪ್ರಾಬ್ಲಮ್ ಇದೆ. ಯಾವ ಊರಲ್ಲಿ ಏನು ರೋಗ ಇದೆ ಗೊತ್ತಿಲ್ಲ. ನಾವು ನಮ್ಮ ಕಣ್ಣಿಗೆ ಎಟಕುವಲ್ಲಿಂದಲೇ ಫರ್ಟಿಲೈಸರ್ ತಂದು ಹಾಕಬೇಕು ಅಂತ ಹೇಳೋದು ನನ್ನ ವಾದ. ಈಗ ಅದು ಕಡಿಮೆ ಆಗ್ತಾ ಇದೆ, ಊರಲ್ಲಿ ಇಡೀ ಕಡಿಮೆ ಆಗ್ತಾ ಇದೆ. ಈ ವಾದವನ್ನು ಎಲ್ಲರೂ ಸಮರ್ಥಿಸ್ತಾರೆ, ಈಗ ಎಲ್ಲರೂ ಅನುಸರಿಸ್ತಾರೆ. ಮೊದಲು ಸಮರ್ಥಿಸ್ತಾ ಇದ್ರು ಅದು ಇಲ್ಲಿ ಸಿಗಲ್ಲ ಅಲ್ಲಿ ಸಿಗತ್ತೆ ಅಂತ, ಈಗ ಎಲ್ಲ ಇಲ್ಲಿ ಸಿಗತ್ತೆ ಅಂತೇಳಿ ಆಗಿದೆ. ಎಲ್ಲಿವರೆಗೆ ನಮ್ಮ ಕಣ್ಣು ತಲುಪ್ತದ, 50 ಕಿಲೋಮೀಟ್ರ 100 ಕಿಲೋಮೀಟ್ರ, ಅಲ್ಲಿ ನಮಗೆ ನೋಡಿ ತರಲಿಕ್ಕೆ ಆಗಬೇಕು. ಅಲ್ಲಿಯ ಪರಿಸ್ಥಿತಿ ನೋಡಿ, ಅವ್ರು ಮಾಡೋ ಕ್ರಮಗಳನ್ನು ನೋಡಿ ಆ ಫರ್ಟಿಲೈಸರನ್ನು ತರುವಂಥ ಒಂದು ವ್ಯವಸ್ಥೆ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಅದನ್ನು ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ನಾವು ಪರ್ಚೇಸ್ ಮಾಡಬಾರ್ದು. ಅದು ಮಾಡಿದಲ್ಲಿ ಸಕ್ಸಸ್ ಇದೆ.
1: ಸರ್, ಇನ್ನು ನೀವು ಬೆಳೀತಿರುವಂತಹ ಬಾಳೆ ಕೃಷಿಯಾಗಲಿ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ.
0: ಕಾಳು ಮೆಣಸು ನಾವು ಅಡಿಕೆ ಮರಕ್ಕೆ ನಾವು ಕಾಳು ಮೆಣಸು ಕೊಡ್ತಾ ಇರೋದು. ಈಗ ಅದು ಏನಾಗಿದೆ ಅಂದರೆ ಎರಡು ವರ್ಷ ಹಿಂದಿನ ನಮಗೆ ಮಳೆ ಜಾಸ್ತಿ ಆದ ಕಾರಣ ಅಡಿಕೆ ಮರದ ಬುಡದಲ್ಲಿ ನೀರು ನಿಲ್ಲುವಂಥ ಸಾಹಚರ್ಯ ಉಂಟಾಗಿದೆ. ಆ ಉಂಟಾಗುವಾಗ ನಮಗೆ ಕಾಳು ಮೆಣಸು ಅರಸಿನ ರೋಗ ಬಂದು ತುಂಬ ನಾಶ ಆಗಿದೆ. ಅದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದರೆ ಪಯ್ಯಾನೆ ಅಂತ ಅಂದಿದೆ, ಬೊಂಡು ಬಾಳೆ ಅಂತ ಒಂದು ಸಸಿ ಇದೆ. ಆ ಬೊಂಡು ಬಾಳೆ ಸಸಿಯನ್ನು ಇದರ ಈ ಅಡಿಕೆ ಮರದ ನಡುವಲ್ಲಿ ನಾವು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 1 ವರ್ಷದಲ್ಲಿ ನಿಮ್ಗೆ ಅದಕ್ಕೆ ಕಾಳು ಮೆಣಸು ಕೊಡ್ಲಿಕ್ಕೆ ಆಗತ್ತೆ.
1: ಆಧಾರಕ್ಕಿರುವುದು
0: ಅಂದ್ರೆ ಅಡಿಕೆ ಮರಕ್ಕೆ ಕೊಟ್ಟ ಕೂಡಲೇ ಅಡಿಕೆ ಮರದ ಬುಡದಲ್ಲಿ ಹೆಂಗೆ ನೋಡಿದ್ರು ಅದರಲ್ಲಿ ನೀರು ನಿಲ್ಲತ್ತೆ, ಅಲ್ಲಿ ಅದು ಇದು ಕೊಳಿಯತ್ತೆ. ಕೊಳಿವಾಗ ಆಗ್ತದೆ ನಮಗೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ, ಆವಾಗ ನಮಗೆ ಅರಸಿನ ರೋಗ ಬರುತ್ತೆ, ಕಾಳು ಮೆಣಸು ಹಾಳಾಗತ್ತೆ. ಸೊ ಅದಕ್ಕೋಸ್ಕರ ನಾನೀಗ ಪಯ್ಯಾನೆ ಅಂತ ಹೇಳೋ ಗಿಡವನ್ನು ಪ್ಲಾಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ಅದು ಇರಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಧೂಪದ ಮರ ಮತ್ತು ಪಯ್ಯಾನೆ ಅಂದರೆ ಈ ಬೊಂಡು ಬಾಳೆ ಮರ ಎರಡನ್ನು ಕೂಡ ಯೂಸ್ ಮಾಡ್ಬೋದು. ಧೂಪದ ಮರ ಯೂಸ್ ಮಾಡಿದರೆ ಅದರ ಕಾಂಡ ತೋರಾಗತ್ತೆ, ತುಂಬ ದಪ್ಪ ಬರುತ್ತೆ, ಅದು ಒಂದು 5 ಫೀಟು 6 ಫೀಟು ಎಲ್ಲ ದಪ್ಪ ಬರುತ್ತೆ. ಸೊ ಅದಕ್ಕೋಸ್ಕರ ಪಯ್ಯಾನೆ ಆದರೆ ನಿಮಗೆ ಅಡಿಕೆ ಮರದಷ್ಟೇ ಬರೋದು, ಎಷ್ಟು ಉದ್ದ ಹೋದರೂ ಅದು ಬರೋದು ಅಷ್ಟೇ ಗಾತ್ರ. ಅದರ ತೊಗಟೆಯಲ್ಲಿ ನಿಮಗೆ ಎಕ್ಸ್ಟ್ರಾ ನೀವು ಕಟ್ಟ ಕೊಡಬೇಕಾದ ಅಗತ್ಯವೂ ಇಲ್ಲ. ಕಾಳು ಮೆಣಸು ಮೇಲೆ ಹತ್ತುವಾಗ ಅದಕ್ಕೆ ಕಟ್ಟ ಕೊಡಬೇಕಂತ ಇಲ್ಲ, ಯಾಕಂದರೆ ಅದರ ತೊಗಟೆ ಸಾಫ್ಟ್ ಆಗಿರುತ್ತೆ,
1: ಹಿಡಿದಿರ್ತದೆ.
0: ಇದರ ಬೇರ್ ಅದಕ್ಕೆ ಹಿಡಿದ್ರೆ ಅದು ಗಟ್ಟಿಯಲ್ಲಿ ನಿಲ್ಲತ್ತೆ, ಅದು ಅದು ಕೆಳಗೆ ಬೀಳಲ್ಲ. ಮತ್ತೆ ಅದರ ಒಳಗಿನ ಕಾಂಡ ನಿಮಗೆ ಮುಂದಕ್ಕೆ ಉಪಯೋಗ ಬರುತ್ತೆ, ಅದು ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ. ಅದು ಮೇಲೆ ಹೋದಾಗ ಕಾಂಡ ಸ್ಟ್ರಾಂಗ್, ಅದರ ಹೊರಗಿನ ತೊಗಟೆ ಸ್ವಲ್ಪ ಇರೋದು. ಆ ಇರುವಷ್ಟು ತೊಗಟೆ ನಿಮಗೆ ಈ ನೀರನ್ನು ಹಿಡಿದುಗಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಕೂಡ ಅದಕ್ಕೆ ಇದೆ ಆ ತೊಗಟೆಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಬೇರು ಬಿಟ್ಟರೆ ಅದು ಆ ಎಲ್ಲ ಬೇರಿಗೆ ಕೂಡ ನೀರು ಸಿಕ್ಕುವ ಕಾರಣ ಇಲ್ಲಿ ಕೆಳಗೆ ನಾವು ಬುಡದಲ್ಲಿ ಏನು ಮಾಡ್ತೀವಿ ಅಂದರೆ ಇದಕ್ಕೆ ನಾವು ಫರ್ಟಿಲೈಸರ್ ಹಾಕುವಾಗ ನಾವು ಧೂಪೆ ಕೊಡಿ ಬಿಡಿಸಿ ಹಾಕಲ್ಲ, ಧೂಪೆ ಕೊಡಿ ಹಾಕುವಾಗ ಅಲ್ಲಿ ನೀರು ನಿಲ್ಲಲ್ಲ,
1: ಇರುಮುಡಿಯಾಗಿ
0: ನೀರು ನಿಲ್ಲಲ್ಲ. ಆ ನೀರು ನಿಲ್ಲದಿರುವ ಕಾರಣ ಅದು ರೋಗ ಬರೋದು ಕಡಿಮೆ. ಈ ಧೂಪ ಮತ್ತು ಈ ಬೊಂಡು ಬಾಳೆ ಹಾಕಿದಲ್ಲೆಲ್ಲ ಸಕ್ಸಸ್ ಆಗಿದೆ. ಈಗ ಮತ್ತೆ ಕಾಳು ಮೆಣಸಲ್ಲಿ ವೆರೈಟಿ ಇದೆ, ನಾವು ಅದನ್ನು ಕೂಡ ನೋಡಬೇಕಾಗ್ತದೆ.
1: ನೀವು ಯಾವ ವೆರೈಟಿ?
0: ನಾವು ಒಂದು ಕರಿಮುಂಡ, ಮತ್ತೊಂದು ಪಣಿಯೂರು. ಅದರಲ್ಲಿ ನಿಮಗೆ ಈ ನೀರು ನಿತ್ರೆ ಬೇಗ ಕೊಳಿಯುತ್ತೆ ಅದು, ಮತ್ತು ಅದಕ್ಕೆ ರೋಗನೂ ಸ್ವಲ್ಪ ಬೇಗ ಅಟ್ಯಾಕ್ ಆಗುತ್ತೆ. ಮತ್ತೊಂದು ಊರ ತಳಿ ಅಂತ ಇದೆ, ಊರ ತಳಿಯಲ್ಲಿ ನಿಮಗೆ ಕಾಳು ಬರೋದು ಕಡಿಮೆ. ಅದರ ಬದಲು ನಾನೀಗೊಂದು ತೇವಂ ಅಂತ ಹಾಕಿದ್ದೀನಿ. ಆ ತೇವಂ ಅಂತ ಹೇಳೋದ್ರಲ್ಲಿ ಅದಕ್ಕೆ ರೋಗ ಇಲ್ಲ. ನನಗೆ ಈಗ ಇಡೀ ತೋಟದಲ್ಲಿ ಯಾವುದೇ ಕೊಳ್ತು ಹೋದ್ರೂ, ಯಾವುದೇ ಅರಸಿನ ರೋಗ ಬಂದರೂ ಅದಕ್ಕೆ ಮಾತ್ರ ಇಷ್ಟರವರೆಗೆ ಬರಲಿಲ್ಲ. ಅದು ಒಳ್ಳೆ ವೆರೈಟಿ, ಆದರೆ ಕರೆ ಸ್ವಲ್ಪ ಕಾಣಲಿಕ್ಕೆ ಸಣ್ಣ, ಆದರೆ ತುಂಬ ಹಿಡಿಯುತ್ತೆ. ಮತ್ತು ಅದರ ಕಾಳು ಮೋರ ಸೈಸು ಆಗಿರುತ್ತೆ, ದೊಡ್ಡ ಸೈಸು ಆಗಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅದು ಕಾಣುವಾಗಲೇ ಒಂದು ಖುಷಿ ಆಗುತ್ತೆ ನಮಗೆ, ಫಸಲು ಫುಲ್ ಹಿಡಿಯುತ್ತೆ. ಅದರಲ್ಲಿ ಒಳ್ಳೆ ಒಳ್ಳೆ ಫಸಲು ಹಿಡಿಯುತ್ತೆ.
1: ಎಷ್ಟು ನಿಮ್ಮ ತೋಟದಲ್ಲಿ ಸಾಮಾನ್ಯ ಎಷ್ಟು ಗಿಡಗಳಿವೆ?
0: ನನ್ನಲ್ಲಿ ಅದನ್ನ ಸ್ಯಾಂಪಲ್ಗೆ ಹಾಕಿದ್ದು, ಈ ವರ್ಷ ನಾನು ವೃದ್ಧಿ ಮಾಡ್ತಾ ಇದ್ದೀನಿ.

0: ಎಲ್ಲ ಎಲ್ಲ ಸೇರಿ ಸಾಧಾರಣ ಈಗ ತೇವಮ್ಮೆ ಒಂದು 40-60 ಇದೆ, ಮತ್ತೆ ಬಾಕಿ ಸಾಧಾರಣ ಒಂದು 200-250 ಬಳ್ಳಿ ಇದೆ. ಈಗ ಒಂದು ವರ್ಷಕ್ಕೆ 1 ಕ್ವಿಂಟಾಲ್ ಹತ್ತಿರ ಬರುತ್ತೆ. ಕಳೆದ ವರ್ಷ ಬಂದಿಲ್ಲ, ಈ ವರ್ಷ ಬರ್ತದೆ. ಈ ವರ್ಷ ಬರ್ಬೋದು, ನೆಕ್ಸ್ಟ್ ಬರ್ಬೋದು. ಈಗ ನಾನು ಇನ್ನು ವಾಪಸ್ ಇನ್ನೊಂದು ಚಂದ್ರ ಅಂತ ಹೇಳುವ ಒಂದು ತಳಿಯನ್ನು ಕೂಡ ನಾನು ಆರ್ಡರ್ ಮಾಡಿ ಇಟ್ಟಿದ್ದೇನೆ. ಅದು ಕೂಡ ನಮ್ಮ ತೋಟಕ್ಕೆ ಒಳ್ಳೆ ಹೊಂದುವಂತ ಒಂದು ತಳಿ, ಅದು ಕೂಡ ಒಳ್ಳೆ ಈಲ್ಡ್ ಇರುವಂತದ್ದು, ರೋಗ ಕಡಿಮೆ.
1: ಅಂದ್ರೆ ನಿಮ್ಮ ಅನುಭವದ ಪ್ರಕಾರ ಅಡಿಕೆ ಮರಗಳಿಗೆ ಕೊಟ್ಟದ್ದಕ್ಕಿಂತ ಇದರಲ್ಲಿ ಫಸಲು ಜಾಸ್ತಿ, ರೋಗ ಕಡಿಮೆ.
0: ರೋಗ ಕಡಿಮೆ ಹೌದು. ಅಡಿಕೆ ಮರಕ್ಕೆ ಕೊಡಬಾರ್ದು ಅಂತಲ್ಲ,
1: ಹೌದು.
0: ಮತ್ತೆ ಅಡಿಕೆ ಮರಕ್ಕೆ ಹತ್ತುವಾಗಲೂ ಹಾಗೆ, ಹತ್ತಿ ಇಳಿದು ಮಾಡುವಾಗ ಅದು ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದಕ್ಕೆ. ಆಗ ನಮಗೆ ಅದು ಅಡಿಕೆ ಮರವನ್ನು ಫ್ರೀ ಇಟ್ಟು ನಾವು ಇದರ ನಡುವಲ್ಲಿ ಅದನ್ನು ಪ್ಲಾಂಟ್ ಮಾಡಿದರೆ ಅದು ಸೂಪರ್ ಆಗುತ್ತೆ. ಮತ್ತೆ ನಮಗೆ ಬಾಳೆ ಬಗ್ಗೆ ಹೇಳುದಿದ್ರೆ, ನಮಗೆ ಕದಳಿ ಬಾರಿ ಒಳ್ಳೇದು.
1: ಕದಳಿ ಹೆಚ್ಚಿರ,
0: ಕದಳಿ ಜಾಸ್ತಿ ಇರುವಂತದ್ದು. ಮತ್ತೆ ಮೈಸೂರು ಇದೆ, ಗಾಳಿ ಇದೆ, ಮತ್ತೆ ಬೂದಿ ಬಾಳೆ ಇದೆ, ಎಲ್ಲ ಊರದ್ದೇ, ಮ್ಯಾಕ್ಸಿಮಮ್ ಊರದ್ದೇ ಇರೋದ್ರಿಂದ ಎಲ್ಲ ಊರದ ತಳಿಗಳೇ ಇರೋದು. ನೇಂದ್ರವನ್ನು ಕಡಿಮೆ ಮಾಡಿದ್ದೀನಿ, ಯಾಕಂದ್ರೆ ನೇಂದ್ರ ಇಟ್ಟು ನಾವು ಫೈಲ್ ಆಗಿದ್ದೀವಿ, ಅದಕ್ಕೋಸ್ಕರ ನೇಂದ್ರ ಕಡಿಮೆ ಮಾಡಿದ್ದೀವಿ.
1: ನೀವು ನೀರು ಯಾವ ರೀತಿ ಇದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ, ಹಾಗೆ ಗೊಬ್ಬರದ ವ್ಯವಸ್ಥೆ ಇದರ ಬಗ್ಗೆ ಹೇಳಿ.
0: ಓಕೆ, ನನಗೆ ಕಾಸರಗೋಡು ಡ್ವಾರ್ಫ್ ಅಂತ ಹೇಳುವ, ಕಾಸರಗೋಡು ಕುಡ್ಲ ಅಂತ ಹೇಳ್ತೀವಿ ನಾವು, ಅಂತ ದನಗಳು ನನ್ನ ಹತ್ರ ಹತ್ತಿದೆ. ಮಲೆನಾಡು ಗಿಡ್ಡ ಅಂತೇಳಿ ಹೇಳ್ಬೋದು ಅದನ್ನು. ಆ 10 ದನದ ಎಲ್ಲ ವೇಸ್ಟ್ ಅನ್ನು ಕೂಡ ನಾನು ಹಾಕೋದು ನಮ್ಮ ತೋಟಕ್ಕೆ. ಅದರಲ್ಲಿ ನಾನು ಆರ್ಗ್ಯಾನಿಕ್ ಕೃಷಿ ಮಾಡೋದು ಅಂದ್ರೆ ಅಡಿಕೆ ಕೃಷಿ ಫುಲ್ ಆರ್ಗ್ಯಾನಿಕ್. ಅದು ನಾನು ಈ ಸಗಣಿ ಮತ್ತೆ ತರಗೆಲೆ ಗೊಬ್ಬರವೂ ಇದೆ, ಒಂದು ಹಟ್ಟಿ ತರಗೆಲೆ ಗೊಬ್ಬರ, ಒಂದು ಹಟ್ಟಿ ನನಗೆ ಸಗಣಿ ತೆಗೆಯುವ ಹಟ್ಟಿ. ಸೊ ಅದರಲ್ಲಿ ನಾನು ಸ್ಲರಿ ಮಾಡ್ತೀನಿ, ಮತ್ತೆ ಸಗಣಿಯನ್ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಆದರೆ ಸಗಣಿಯನ್ನು ಡೈರೆಕ್ಟ್ ಹಾಕಲ್ಲ, ತರಗೆಲೆ ಗೊಬ್ಬರವನ್ನು ಡೈರೆಕ್ಟ್ ಹಾಕ್ತೀನಿ, ಸಗಣಿಯನ್ನು ಡೈರೆಕ್ಟ್ ಹಾಕಲ್ಲ. ಅದಕ್ಕೆ ನಾನು ಸಣ್ಣದೊಂದು ಪ್ಲಾನ್ ಮಾಡಿದ್ದೀನಿ. ಅಂದರೆ ನಾನು ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಅಂತ ಹೇಳುವ ಒಂದು ಸ್ಕೀಮಲ್ಲಿ ನಾನು
1: ಸೆಂಟ್ರಲ್ ಗವರ್ಮೆಂಟ್
0: ಇಂದು ಅದು ನಮಗೆ ಕೃಷಿ ಇಲಾಖೆ ಮುಖಾಂತರ ಇಂಪ್ಲಿಮೆಂಟೇಷನ್. ಕೃಷಿ ಇಲಾಖೆ ಅಂದರೆ ತಾಲೂಕು ಮಟ್ಟದಲ್ಲಿ ಮತ್ತು ವಿಲೇಜ್ ಮಟ್ಟದಲ್ಲಿ, ಪಂಚಾಯತ್ ಲೆವೆಲಲ್ಲಿ ಕೂಡ ಇದೆ. ಅದು ಎರಡರಲ್ಲಿ ನಾನು ಕನ್ವೀನರ್ ಆಗಿ ವರ್ಕ್ ಮಾಡ್ತೇನೆ. ಅದರಲ್ಲಿ ನಮಗೆ ಒಂದು ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ರೀತಿಯಲ್ಲಿ, ಅಂದರೆ ಹಳೆಯ ಸಂಪ್ರದಾಯ ಬಟ್ ಅದು ಈಗಿನ ಹೊಸತನ್ನು ಸೇರಿಸಿಕೊಂಡು ಎಷ್ಟೆಷ್ಟು ಬೇಕಂತ, ಅದಕ್ಕೆ ಹೆಂಗೆ ಮಾಡೋದಂತ ಒಂದು ಸಣ್ಣಕ್ಕೆ ನಾನು ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಡೈರೆಕ್ಟ್ ಸಗಣಿಯನ್ನು ಹಾಕಿದರೆ ಅದಕ್ಕೆ ಹುಳ ಬರೋದು ಬೇಗ, ಫಂಗಸ್ ಬರೋದು ಬೇಗ. ಅದಕ್ಕೋಸ್ಕರ ನಾವು ಸಗಣಿಯನ್ನು ನೆರಳಲ್ಲಿ ಒಣಗಿಸ್ತೀವಿ. ಒಣಗಿಸಿ ಅದಕ್ಕೆ ನೀಮ್ ಕೇಕ್ ಅಂದರೆ ಕೈಬೇವಿನ ಹಿಂಡಿ ಮತ್ತು 1 ಕಿಲೋ ಟ್ರೈಕೋಡರ್ಮ ಒಂದು 7 ದಿವಸ ಇಡುವ. ಅದನ್ನು ಸಣ್ಣ ಸೆಣಬಿನ ನಾರನ್ನ ನಮ್ಮ ಗೋಣಿ ಇದೆ ಅಲ್ಲ, ಅದನ್ನು ಮುಚ್ಚಿ, ಇಲ್ಲ ಅಂದರೆ ಸೋಗೆ ಮುಚ್ಚಿ, ಇಲ್ಲ ಮಡಲು ಮುಚ್ಚಿ ಇಡಬಹುದು.
1: ಬಿಸಿಲು
0: ಬೀಳಬಾರ್ದು, ನೆರಳಲ್ಲಿ ಇರಬೇಕು. ಮತ್ತೆ ಅದನ್ನ 2-3 ಸಲ ಈ 7 ದಿವಸದಲ್ಲಿ 2-3 ಸಲ ಮಗುಚಬೇಕು. ಮಗುಚುವಾಗ ಅದರಲ್ಲಿ ನಿಮಗೆ ಬಿಳಿ ಪಚ್ಚೆ ಈ ತರ ಏನೋ ಕಾಣ್ತದೆ ನಿಮಗೆ. ಅದರಲ್ಲಿ ಅದೇ ತರ ನಾವು 100 ಕಿಲೋ ಸಗಣಿ, ಒಣಗಿದ ಸಗಣಿಯನ್ನ ರೆಡಿ ಮಾಡಬೇಕು. ಇದನ್ನ ಅದಕ್ಕೆ ಆಡ್ ಮಾಡಬೇಕು ಯಾವಾಗ 7 ದಿವಸ ಕಳೆದು. ಅದರಲ್ಲಿ ಮತ್ತೆ ವಾಪಸ್ 13 ದಿವಸ ಇಡಬೇಕು, ಮಿಕ್ಸ್ ಮಾಡಬೇಕು. ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು, ಅದರಲ್ಲಿ 13 ದಿವಸ ಇಡಬೇಕು. ಅದು ಸಣ್ಣ ಮಾಯಿಶ್ಚರ್, ಅಂದರೆ ನಾವು ಉಂಡೆ ಮಾಡ್ತೀವಲ್ಲ, ಆ ಉಂಡೆಗೆ ಬರುವಂಥ ಮಾಯಿಶ್ಚರ್ ಅದರಲ್ಲಿ ಕಂಟೆಂಟ್ ಇರಬೇಕು, ಸ್ವಲ್ಪ ನೀರಿನಂಶ ಇರಬೇಕು. ಆ ನೀರಿನಂಶದಲ್ಲಿ ನಾವು ಆ ಸಗಣಿಗೆ ಅದನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಮತ್ತೆ 13 ದಿವಸ ಇಡ್ತೀವಿ. ಆವಾಗಲೂ ನಾವು ಒಂದು 4 ಸಲ ಅದನ್ನು ಮಿಕ್ಸ್ ಮಾಡ್ತೀವಿ, ವಾಪಸ್ ಮಿಕ್ಸ್ ಮಾಡ್ತೀವಿ. ಯಾಕಂದರೆ ಈ ಸೂಕ್ಷ್ಮಾಣುಗಳು ಇಡೀ ಸಗಣಿಯಲ್ಲಿ ಪಸರಿಸಲಿಕ್ಕೆ ಬೇಕಾಗಿ ಹಾಗೆ ಮಾಡಿ ಕೊಂಡೋಗಿ ಹಾಕಿದ ನಂತರ ನನ್ನ ತೋಟದಲ್ಲಿ ರೆಸಿಸ್ಟೆಂಟ್ ಪವರ್ ಹೈಯೆಸ್ಟ್, ಸೂಕ್ಷ್ಮಾಣುಗಳು ಜಾಸ್ತಿ, ಎರೆಹುಳು ಜಾಸ್ತಿ, ಎಲ್ಲ ಅಂದರೆ NPK ಫುಲ್ ಸಿಕ್ಕಿದ ತರಾನೇ ನಮ್ಮ ತೋಟ ಮೇಂಟೈನ್ ಆಗಿದೆ. ನನಗೆ ಎಲೆ ಚುಕ್ಕಿ ರೋಗ ಹತ್ತಿರದವರ ತೋಟದಲ್ಲಿ ಇದೆ, ನನ್ನ ತೋಟದಲ್ಲಿ ಅದಕ್ಕಿಂತ 1% ಅಂದರೆ ಅಲ್ಲಿ 10% ಇದೆ, 10-10 ಇದ್ದರೆ ನನ್ನಲ್ಲಿ 10-1 ಇದೆ ಅಷ್ಟೇ. ಯಾಕಂದರೆ ಹತ್ತಿರ ತೋಟ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬಿಸಿಗಾಳಿ ಬಡ್ಡೇ ಬಡಿಯತ್ತೆ ಅದು. ಆ ಥರ ಇದೆ ಅದು. ಎಲ್ಲ ನಮ್ಮ ವಿಜ್ಞಾನಿಗಳೆಲ್ಲ ಬಂದು ನೋಡಿ ಎಸ್ ಅಂತ ಹೇಳಿದಂಥ ಸ್ಥಿತಿ. ಇದನ್ನು ನೋಡಲಿಕ್ಕೆ ಬೇಕಾದ ತುಂಬ ಜನ ನನ್ನಲ್ಲಿಗೆ ಬರ್ತಾ ಇದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್, ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ನಾನು ಹೇಳಿದ್ದು. ಅದೇ ಥರ ನಾನು ತೆಂಗಿಗೆ ಮತ್ತು ನನ್ನ ಹಣ್ಣಿನ ಕೃಷಿ ತೋಟ ಇದೆ, ಅದಕ್ಕೆಲ್ಲ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೇನೆ. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನಾನು ಜೀವಾಮೃತ, ಘನಜೀವಾಮೃತ ಮತ್ತು ಬೀಜಾಮೃತ, ಯಾವುದೇ ಒಂದು ಬೀಜವನ್ನು ಅಥವಾ ಸಸಿಯನ್ನು ನೀವು ಬೀಜಾಮೃತದಲ್ಲಿ ಅದ್ದಿ ಅಲ್ಲಿ ಕೊಂಡೋಗಿ ನೆಟ್ಟರೆ ಅದಕ್ಕೆ ರೋಗ ಬರಲ್ಲ ಪಕ್ಕ, ಮತ್ತು ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ. ಸೊ ಬೀಜಾಮೃತದಲ್ಲಿ ಅದ್ದಿ ನಾವು ಮಾಡ್ತಾ ಇದ್ದೀವಿ, ಮತ್ತು ಜೀವಾಮೃತ ಹಾಕ್ತಾ ಇದ್ದೀವಿ. ಜೀವಾಮೃತ ಹಾಕಿದರೆ, ಬರೀ ಜೀವಾಮೃತ ಹಾಕಿದರೆ ಸಾಲದು, ಬಯೋಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ವಿವಿಧ ಬೆಳೆಗಳು. ಇಲ್ಲಾಂದರೆ ಮಲ್ಚಿಂಗ್, ಮಣ್ಣಿಗೆ ಯಾವಾಗಲೂ ಡೈರೆಕ್ಟ್ ಸೂರ್ಯನ ಕಿರಣ ಬೀಳಬಾರ್ದು. ಆ ಥರ ನಾವು ಇದರ ಬುಡವನ್ನು ಮೇಂಟೈನ್ ಮಾಡ್ತೇವೆ. ಬುಡವನ್ನು ಮತ್ತು ಹತ್ತಿರಲ್ಲ ಹುಲ್ಲು ಅಂದರೆ ಗ್ರಾಸ್ಗಳು ಬೆಳೆದಿರ್ತವೆ, ಅವುಗಳೆಲ್ಲ ಹಾಗೆ ಬಿಡ್ತೀವಿ. ಯಾಕಂದರೆ ಮಣ್ಣಿಗೆ ಡೈರೆಕ್ಟ್ ಸೂರ್ಯನ ಕಿರಣ ಬೀಳಬಾರ್ದು. ಯಾವಾಗಲೂ ಅದರಲ್ಲಿ ಬೇರುಗಳು ಚಲನೆಯಲ್ಲೇ ಇರಬೇಕು, ಜೀವದಲ್ಲೇ ಇರಬೇಕು. ಹಂಗಿದ್ರೆ ಮಾತ್ರ ನ್ಯಾಚುರಲ್

0: ಫಾರ್ಮಿಂಗ್ ಆಗುತ್ತೆ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಮೇನ್ ಉದ್ದೇಶ ಏನಂದ್ರೆ ಒಂದು ಲೇಬರ್ ಕಡಿಮೆ ಮಾಡೋದು, ಮತ್ತೊಂದು ಫರ್ಟಿಲೈಸರ್ನ ಖರ್ಚು ಕಡಿಮೆ ಮಾಡೋದು.
1: ಪ್ರಾಕೃತಿಕವಾಗಿ
0: ಅಂದರೆ ನೀವೊಂದು ಕಾಡು, ಈ ಒಂದು ಫಾರೆಸ್ಟ್, ಅದನ್ನು ನೀವು ಅದಕ್ಕೆ ನಾವು ಏನು ಹಾಕಲ್ಲ, ಆದರೂ ಕೂಡ ಅಲ್ಲಿ ಹೂ ಹಣ್ಣು ಕಾಯಿ ಎಲ್ಲ ಸಿಗುತ್ತಲ್ಲ, ಹೆಂಗೆ ಸಿಗತ್ತೆ? ಅದೇ ರೀತಿ ನಮ್ಮ ತೋಟವನ್ನು ನಾವು ಮೇಂಟೈನ್ ಮಾಡಿದರೆ ನಮಗೆ ಈಗ ನಮಗೆ ಎವರೇಜ್ ಬೆಳೆ ಸಿಕ್ಕಿದ್ರು ಸಾಕು, ಯಾಕಂದರೆ ಅದು ಡೈರೆಕ್ಟ್ ಸಿಗುವಂಥದ್ದಲ್ಲಿ ದೊಡ್ಡ ಖರ್ಚಿಲ್ಲ ನಮಗೆ. ಮತ್ತು ನಾನು ಇದು ಹಾಕ್ತೀನಿ, ಜೀವಾಮೃತ ಹಾಕಿ. ಜೀವಾಮೃತ ಹಾಕದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಸೂಕ್ಷ್ಮಾಣುಗಳಿಗೆ ಬೆಳೀಲಿಕ್ಕೆ ಬೇಕಾಗುವಂಥದ್ದೇ ಜೀವಾಮೃತ. ಒಂದು ಘನ ಜೀವಾಮೃತ ಹಾಕಿ, ಇಲ್ಲಾಂದರೆ ಜೀವಾಮೃತ ಹಾಕಿ. ಜೀವಾಮೃತ ಮಾಡೋದು ಹೇಗಂದರೆ, ನಾವು ಒಂದು ನಾನು 200 ಲೀಟ್ರಿನ ಒಂದು ಡ್ರಮ್ಮಿನ ವಿಷಯ ಹೇಳ್ತೇನೆ. ಅದರಲ್ಲಿ 10 ಕೆಜಿ ಸಗಣಿಯನ್ನು ಮೊದಲು ಕರಡಿಸಬೇಕು. ಅದು ಕಳೆದು ಒಂದು 10 ಲೀಟರ್ ಗೋಮೂತ್ರವನ್ನು ಅದಕ್ಕೆ ಸೇರಿಸಬೇಕು. ಅದು ಕಳೆದು ಸ್ವಲ್ಪ ನೀರಲ್ಲಿ ಒಂದು 2 ಕೆಜಿ ಬೆಲ್ಲವನ್ನು ಕರಗಿಸಿ ಅದಕ್ಕೆ ಹಾಕಬೇಕು. ನಂತರ ಅದು ಕಳೆದು ಸ್ವಲ್ಪ ದ್ವಿದಳ ಧಾನ್ಯದ ಹುಡಿ, ಯಾವುದು ಆಗುತ್ತೆ, ಕಡಲೆ ಹುಡಿ ಇಲ್ಲ ಕುಡು ಅದರ ಹುಡಿ ಇಲ್ಲ ಹಸರು ಹುಡಿ, ಎಂಥದ್ದು ಆಗುತ್ತೆ ನಿಮಗೆ ಯಾವುದು ಸುಲಭದಲ್ಲಿ ಕಡಿಮೆ ಖರ್ಚಲ್ಲಿ ಸಿಗುತ್ತಾ ಆ ಹುಡಿ, ದ್ವಿದಳ ಧಾನ್ಯದ ಹುಡಿ ಆಗಿರಬೇಕು, 2 ಕೆಜಿ ಹಾಕಬೇಕು. ಅದನ್ನು ಕೂಡ ನೀವು ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಅದನ್ನು ಕರಡಿ ನಂತರ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಅಲ್ಲಿ ಉಂಡೆ ಉಂಡೆ ಥರ ಬರುತ್ತೆ, ಅದೆಲ್ಲ ಹಂಗೆ ಇರುತ್ತೆ, ಅದು ಸೂಕ್ಷ್ಮಾಣುಗಳಿಗೆ ತಿನ್ನಲಿಕ್ಕೆ ಸಿಗಲ್ಲ. ಅದಷ್ಟನ್ನು ಹಾಕಿ ನಮ್ಮ ಭೂಮಿಯ ಮೇಲ್ಮಣ್ಣು, ಮೇಲ್ಮಣ್ಣಲ್ಲಿ ಸೂಕ್ಷ್ಮಾಣುಗಳಿರುವಂಥದ್ದು ಜಾಸ್ತಿ, ಕಪ್ಪು ಮಣ್ಣು, ಕೆಂಪು ಮಣ್ಣಲ್ಲ. ನಾವು ಬರೆಯನ್ನು ತೆಗೆದು ಅದರೊಳಗೆ ಸುಖ ಕೆಂಪು ಮಣ್ಣು ಹಾಕಿ ಗುಣ ಇಲ್ಲ, ಮೇಲ್ಮಣ್ಣಾಗಿರಬೇಕು. ಮೇಲ್ಮಣ್ಣಲ್ಲಿ ಸತ್ವಯುಕ್ತವಾದಂಥ ಕಪ್ಪು ಮಣ್ಣನ್ನು ಒಂದು ಹಿಡಿ, ನಮ್ಮಲ್ಲಿರೋ ಸೂಕ್ಷ್ಮಾಣುಗಳು ನಮ್ಮ ತೋಟದಲ್ಲಿ ನಮ್ಮ ಮಣ್ಣಲ್ಲಿ ಅವರೇ ವೃದ್ಧಿ ಆಗಬೇಕು. ಬೇರೆಯವರು ಬಂದರೆ ಅವ್ರು ಫೈಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಡ್ಜಸ್ಟ್ ಆಗುತ್ತೆ ಅಟ್ಮಾಸ್ಫಿಯರಿಗೆ, ನಮ್ಮ ಅಟ್ಮಾಸ್ಫಿಯರಿಗೆ, ನಮ್ಮ ಪ್ರಕೃತಿಗೆ, ನಮ್ಮ ಮಣ್ಣಿಗೆ ನಮ್ಮ ಸೂಕ್ಷ್ಮಾಣುಗಳೇ ಆಗಬೇಕು. ಆ ಉದ್ದೇಶದಿಂದ ಒಂದು ಹಿಡಿ ಮಣ್ಣು ಇಷ್ಟನ್ನು ಹಾಕಿ ನಾವು ಅದನ್ನು ಕ್ಲಾಕ್ ವೈಸ್ ಆದರೆ ಕ್ಲಾಕ್ ವೈಸೇ ತಿರುಗಿಸಬೇಕು, ದಿವಸಕ್ಕೆ 2 ಸಲ, ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ. ಅದು ಆ್ಯಂಟಿ ಕ್ಲಾಕ್ ವೈಸ್ ಆದರೆ ಆ್ಯಂಟಿ ಕ್ಲಾಕ್ ವೈಸೇ ನೀವು ಲಾಸ್ಟ್ವರೆಗೆ ತಿರುಗಿಸಬೇಕು. ಒನ್ ವೇ ಅಂದರೆ ಒನ್ ವೇ ಅಷ್ಟೇ ಅಷ್ಟೇ. ಅದೇ ಥರ ನಾವು ಅದನ್ನು ಮೇಂಟೈನ್ ಮಾಡಿದರೆ ಆ ಸೂಕ್ಷ್ಮಾಣುಗಳಿಗೆ ಬೆಳೀಲಿಕ್ಕೆ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಅವುಗಳು ಯುದ್ಧ ಮಾಡ್ತವೆ, ಅಲ್ಲಿ ಒಂದಕ್ಕೊಂದು ಡ್ಯಾಶ್ ಹೊಡಿತವೆ, ಅದು ಆಗಬಾರ್ದು. ಆ ಉದ್ದೇಶದಿಂದ ನಾವು ಕೋಲು ಕೊಂಡೋಗುವಾಗಲೇ ಅವ್ರಿಗೆ ಗೊತ್ತಾಗಬೇಕು, ಆ ಕ್ಲಾಕ್ ವೈಸ್ ಹೋಗ್ತಾ ಇದೆ, ಆಗ ಅವರು ಅದೇ ರೀತಿಯಲ್ಲಿ ಅವರು ಟರ್ನ್ ಆಗ್ತಾರೆ. ಯಾವಾಗ ನಾವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡನ್ನೂ ಯೂಸ್ ಮಾಡಿದರೆ ಅವರವರ ಒಳಗೆ ಪೆಟ್ಟು ಗುಟ್ಟಾಗಿ ಅಂದರೆ ಅವರವರು ಡ್ಯಾಶ್ ಆಗಿ ಅವರು ಹೊಡಿತಾವೆ, ಸುಮಾರು ಸೂಕ್ಷ್ಮಾಣುಗಳು ಸಾಯ್ತವೆ, ನಮ್ಗೆ ಕಣ್ಣಿಗೆ ಕಾಣಲ್ಲ ಬಟ್ ಸಾಯ್ತಾವೆ, ಇದು ಪ್ರೂವ್ಡ್. 6 ದಿವಸ ತಿರುಗಿಸಬೇಕು, ಆವಾಗ ನಿಮ್ಗೆ ಅದರಲ್ಲಿ ಒಳ್ಳೆ ನೊರೆ ನೊರೆ ಅಂತೇಳಿ ಕಾಣ್ತದೆ ನೀವು ತಿರುಗಿಸುವ ಟೈಮಲ್ಲಿ, ಅದು ಸೂಕ್ಷ್ಮಾಣುಗಳು. ಅದು ಬರಲಿಲ್ಲ ಅಂದ್ರೆ ನಿಮ್ಮ ಪ್ರಮಾಣ ಸರಿಯಿಲ್ಲ ಅಂತ ಲೆಕ್ಕ. 6 ದಿವಸ ನೀವು ತಿರುಗಿಸಿ 7ನೇ ದಿವಸ ನೀವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 1 ಲೀಟರ್ಗೆ ಸ್ಟಾರ್ಟಿಂಗ್ ಅಲ್ಲಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡುವವರು 5 ಲೀಟರ್ ವರೆಗೆ ನೀರು ಹಾಕುವ, ಇಲ್ಲಾಂದ್ರೆ ನಿಮಗೆ ನೀವು ಉಪಯೋಗ ಮಾಡಿ 1-4 ವರ್ಷ ಕಳೀತಂತಾದರೆ, ಇದನ್ನು ಉಪಯೋಗ ಮಾಡಿಕೊಂಡೇ ಇದ್ದೀರಿ ಅಥವಾ ಆರ್ಗ್ಯಾನಿಕ್ ಕೃಷಿಯಲ್ಲೇ ಇದ್ದೀರಿ ಅಂತಾದರೆ 1 ಲೀಟರ್ಗೆ 10 ಲೀಟರ್ ವರೆಗೆ ಯೂಸ್ ಮಾಡುವ ನೀರು, ಅಷ್ಟು ಡೈಲ್ಯೂಟ್ ಮಾಡಿದ್ರು ಕೂಡ ಸೂಕ್ಷ್ಮಾಣುಗಳು ವೃದ್ಧಿ ಆಗುತ್ತೆ. ಅದನ್ನು ನೀವು 2 ದಿವಸ ಒಳಗೆ ಮುಗಿಸಬೇಕು, ಇಲ್ಲಾಂದರೆ ಅದರಲ್ಲಿ ಹುಳ ಆಗುತ್ತೆ, ಹುಳ ಆದರೆ ನಿಮ್ಮ ಸೂಕ್ಷ್ಮಾಣುಗಳು ಹೋಯ್ತಂತ ಲೆಕ್ಕ, ಮತ್ತೆ ನೀವು ಹಾಕಿ ಪ್ರಯೋಜನ ಇಲ್ಲ. ಮತ್ತೆ ಹಾಕುವಾಗ ನೀವು ಇಡೀ ಬುಡಕ್ಕೆ ತಳೆದು ಹಾಕೋದಲ್ಲ, ಟ್ರೆಂಚ್ ಮಾಡಬೇಕು, ಅಂದರೆ ಒಂದೇ ಕಡೆ ಹೊಟ್ಟೆ ತೆಗೆದು ಹಾಕೋದಲ್ಲ, ಮಣ್ಣಲ್ಲಿ ಮಣ್ಣಿಗೆ ನೀವು ಎರಿಯುವಾಗ ತನ್ನಷ್ಟಕ್ಕೇ ಕೆಳಗೆ ಹೋಗಬೇಕು. ಅಂಥ ಸಿಚುವೇಶನ್ ಬರುವಲ್ಲಿವರೆಗೆ ಜೀವಾಮೃತವನ್ನು ಹಾಕಬೇಕು ನಿಮ್ಮ ತೋಟಕ್ಕೆ. ನಿಮ್ಮ ಮಣ್ಣು ಸಾಫ್ಟ್ ಅಂದರೆ ಅಷ್ಟು ಮೃದುವಾಗಿರಬೇಕು, ಹಾಗಿದ್ರೆ ಮಾತ್ರ ಅದರಲ್ಲಿ ಸೂಕ್ಷ್ಮಾಣುಗಳು ಇದೆ ಅಂತ ಲೆಕ್ಕ. ಮತ್ತೆ ಅದರಲ್ಲಿ ನಿಮಗೆ ಯಾವುದು ತೇವಾಂಶವನ್ನು ಹಿಡಿಯುವ ಸಾಮರ್ಥ್ಯಕ್ಕೆ ಬರುತ್ತೆ, ಎರೆಹುಳು ಮೇಲೆ ಬರುತ್ತೆ, ಇಲ್ಲಾಂದ್ರೆ ಎರೆಹುಳು ಒಂದು ಮೀಟರ್ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ. ಸೂಕ್ಷ್ಮಾಣುಗಳು ವೃದ್ಧಿಯಾದಾಗ ಎರೆಹುಳು ಮೇಲೆ ಬಂದು ನೀವು ಕೊಟ್ಟದನ್ನೆಲ್ಲ ತಿಂದು ಹುಡಿ ಮಾಡಿ ಬೇರಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅದುವೇ ನೀವು ಘನಜೀವಾಮೃತ ಮಾಡಿ, ಅದನ್ನು 6 ತಿಂಗಳು ಬೇಕಾದ್ರೂ ಇಡ್ಬೋದು, 1 ವರ್ಷ ಅದಕ್ಕಾದ್ರೂ ಇಡ್ಬೋದು, ಅಥವಾ ಇಲ್ಲಿಂದ ಇಲ್ಲಿ ಕೊಂಡೋಗ್ಬೋದು. ಘನಜೀವಾಮೃತ ಅಂದರೆ ಈಗ ನಾನು ಪ್ರಪೋರ್ಷನ್ ಹೇಳ್ತೇನೆ, 400 ಕೆಜಿ ಸಗಣಿ, ಅದಕ್ಕೆ ನಿಮಗೆ 1-4 ಲೀಟರ್ ಅಂದರೆ ಆ ಸಗಣಿಯನ್ನು ರಾಶಿ ಹಾಕಿ, ಹಸಿ ಸಗಣಿ, ಫ್ರೆಶ್ ಸಗಣಿ ಆಗಬೇಕು, ರಾಶಿ ಹಾಕಿ ಅದರಲ್ಲಿರೋ ಕಸ ಎಲ್ಲ ತೆಗಿಬೇಕು, ಕೈಯಲ್ಲಿ ಹುಡಿ ಮಾಡಿ ಅದರ ಕಸಗಳನ್ನೆಲ್ಲ ತೆಗೆದು ಬಿಸಾಡಬೇಕು. ಬಿಸಾಡಿ ನಂತರ ಅದೊಂದು ಪಾಕ ಬರಬೇಕು, ಉಂಡೆಗೆ ಬರಬೇಕು. ಆ ಉಂಡೆಗೆ ಬರಬೇಕಾದ್ರೆ ಸ್ವಲ್ಪ ಅದಕ್ಕೆ ಏನಾದರೂ ಸೇರಿಸಬೇಕು, ಅದು ಗೋಮೂತ್ರ ಆಗಿದೆ. 2-4 ಲೀಟರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾವು ಹಿಟ್ಟು ಕಲಸೋ ಥರ, ನಾವೀಗ ಮೈದಾ ಹಿಟ್ಟೆಲ್ಲ ಕಲಿಸ್ತೇವಲ್ಲ, ಅದು ಚಪಾತಿಗೆಲ್ಲ ಕಲಿಸೋ ಥರ, ಆ ಥರ ನಾವು ಅದಕ್ಕೆ ಗೋಮೂತ್ರವನ್ನು ಸೇರಿಸಬೇಕು. ಸೇರಿಸಿ ಒಂದು ಪಾಕ ಆದ ನಂತರ ಅದಕ್ಕೆ 1-2 ಕೆಜಿ ದ್ವಿದಳ ಧಾನ್ಯದ ಹುಡಿ, 2 ಕೆಜಿ ಬೆಲ್ಲದ ಹುಡಿ, 1 ಹಿಡಿ ಮಣ್ಣು, ಅಷ್ಟನ್ನು ಹಾಕಿ ನೀವು ಅದನ್ನು ಉಂಡೆ ಥರ ಮಾಡಿಕೊಂಡು ನೆರಳಲ್ಲಿ ಒಣಗಿಸಿ 1 ವಾರ ಕಳೆಯುವಾಗ ಸಾಧಾರಣ ಹೊರಗೆ ಒಂದು ಕವರ್ ಬಂದು ಅದು ಒಣಗಿದ ಥರ ಇರುತ್ತೆ, ಒಳಗೆ ಮಾಯಿಶ್ಚರ್ ಇರುತ್ತೆ, ಎಲ್ಲ ಸೂಕ್ಷ್ಮಾಣುಗಳು ಸುಪ್ತಾವಸ್ಥೆಯಲ್ಲಿ ನಿದ್ರೆ ಮಾಡ್ಕೊಂಡಿರ್ತವೆ ಅದರೊಳಗಡೆ. ಯಾವಾಗ ನೀವು ಹುಡಿ ಮಾಡಿ ಭೂಮಿಗೆ ಕೊಡ್ತೀರಾ ಆವಾಗ ಅಲ್ಲಿ ವೃದ್ಧಿ ಆಗುತ್ತೆ. ಅದು ಪ್ರತಿ ಗಂಟೆಗೆ ಡಬಲ್ ಡಬಲ್ ಡಬಲ್ ಹಾಕ್ಕೊಂಡು ಹೋಗುತ್ತೆ. ಅದು ಅಷ್ಟು ಕೆಪಾಸಿಟಿ ಇದೆ ಈ ಸೂಕ್ಷ್ಮಾಣುಗಳಿಗೆ. ಪ್ರತಿ ಗಂಟೆಗೆ ಅಂದ್ರೆ ಗದ್ದೆ ಬೇಸಾಯ ಎಲ್ಲ ಮಾಡುವವರಿಗೆ ಅದಕ್ಕೆ ಬಿಕ್ಕಿಕೊಂಡು ಹೋದ್ರೆ ಸಾಕು ಗದ್ದೆಗೆ.

0: ಇದನ್ನು ಎಷ್ಟು ಸಮಯ ಇಡಬಹುದು ನಾವು?
1: 6 ತಿಂಗಳಿಂದ 1 ವರ್ಷವರೆಗೆ ಇಡಬಹುದು. ಅಥವಾ ನಿಮ್ಗೆ ಎಲ್ಲಿಗಾದ್ರೂ ತಕೊಂಡು ಹೋಗ್ಬೇಕಂತಾದ್ರೆ ಈ ಘನಜೀವಾಮೃತವೇ ಬೆಸ್ಟ್. ಮತ್ತೆ ಅದೇ ರೀತಿ ನಾವು ಈ ಬೀಜವನ್ನ ಬಿತ್ತನೆ ಮಾಡಬೇಕಾದ್ರೆ ಬೀಜಾಮೃತ ಅಂತ ಒಂದು ಮಾಡ್ತೀವಿ. ಆ ಬೀಜಾಮೃತದ್ದು ನಾನೊಂದು ಸಣ್ಣಗೊಂದು ಹೇಳ್ತೀನಿ. 10 ಕೆಜಿ ಸಗಣಿ, 2 ಲೀಟರ್ ಗೋಮೂತ್ರ, 5 ಗ್ರಾಂ ಕುಮ್ಮಾಯ, ಸುಣ್ಣದ ಹುಡಿ, ಮತ್ತೆ 1 ಹಿಡಿ ಮಣ್ಣು, ಇಷ್ಟೇ ಬೇಕಾಗುತ್ತೆ ಅದಕ್ಕೆ. 10 ಕೆಜಿ ಸಗಣಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೇಲಿಸಬೇಕು. 9 ಲೀಟರ್ ನೀರಲ್ಲಿ ಅದನ್ನು ನೇಲಿಸಿ 24 ಗಂಟೆ ಇಡಬೇಕು. ಅದೇ ಥರ 1 ಲೀಟರ್ ನೀರಲ್ಲಿ ನೀವು ಸುಣ್ಣವನ್ನು ನೀವು ಅದೇ ಥರ ಬಟ್ಟೆಯಲ್ಲಿ ಕಟ್ಟಿ 1 ಲೀಟರ್ ನೀರಲ್ಲಿ ಇಡಬೇಕು. ಅದು 24 ಗಂಟೆ ಇಡಬೇಕು. ನಂತರ 24 ಗಂಟೆ ಕಳೆದ ಈ ಸಗಣಿ ನೀರು ಅದನ್ನು ಹಿಂಡಬೇಕು. ಹಿಂಡಿ ಅದರಲ್ಲಿರುವ ಯಾವುದೇ ಕಸ ಕಡ್ಡಿಗಳಾಗಲಿ ಅಥವಾ ಅದರ ಪುಂಟೆ ಅಂತ ಹೇಳ್ತೀವಿ ನಾವು, ಹಾಗೆ ಹಿಂಡಿ ಅದರ ಕಂಪ್ಲೀಟ್ ಎಸೆನ್ಸ್ ಬಿಟ್ಟ ನಂತರ ನೀವು ಅದಕ್ಕೆ ಈ 1 ಲೀಟರ್ನ ಆ್ಯಡ್ ಮಾಡಬೇಕು. 1 ಲೀಟರ್ ನಾವು ತೆಗೆದಿಟ್ಟಿದ್ದೇವಲ್ಲ ಸುಣ್ಣದ್ದು ನೀರು, ಅದನ್ನು ಆ್ಯಡ್ ಮಾಡಬೇಕು, ಅದನ್ನು ಸೇರಿಸಬೇಕು. ಅದನ್ನು ಸೇರಿಸಿ ಅದಕ್ಕೆ 2 ಲೀಟ್ರ್ ಗೋಮೂತ್ರ ಹಾಕಬೇಕು. ನಂತರ 1 ಹಿಡಿ ಮಣ್ಣನ್ನು ನಾವು ಸಗಣಿಯೊಟ್ಟಿಗೆ ಕಲಸಿ ಇಡಬೇಕು. ಆ 1 ಹಿಡಿ ಮಣ್ಣನ್ನು ಅಲ್ಲದ್ರೆ ಮಣ್ಣಿನಲ್ಲಿರುವ ಕಸಗಡ್ಡಿಗಳು ಕೂಡ ನಮಗೆ ಇದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ಸಗಣಿಯಲ್ಲಿ ಈ 10 ಕಿಲೋ ಸಗಣಿ ಒಟ್ಟಿಗೆ ಕಲಸಿ ಇಟ್ಟರೆ ಅದು ಅಲ್ಲಿಯೇ ನೀರಾಗಿ ಅದಕ್ಕೆ ಸಿಗತ್ತೆ, ಅಲ್ಲಿ ಸೂಕ್ಷ್ಮಾಣುಗಳು ಅದಕ್ಕೆ ಹೋಗುತ್ತೆ. ಹೀಗೆ ಮಾಡಿದಂಥ ಪಾಕವನ್ನು ನೀವು ಈಗ ಯಾವುದೇ ಬೀಜಕ್ಕೆ ಅನುಸರಿಸಿ, ಅಂದರೆ ಒಳ್ಳೆ ದಪ್ಪ ಗಟ್ಟಿ ಇರುವಂಥ ಬೀಜವನ್ನು 1 ದಿವಸ ಇಡಬೇಕು. ಮತ್ತೆ ಸಾಫ್ಟ್ ಇರುವಂತ ಅಂದ್ರೆ ಈಗ ಅಳಸಂಡೆ ಎಲ್ಲ ಇದೆಲ್ಲ ಅಂತದ್ದೆಲ್ಲ 1 ಗಂಟೆ ಮುಳಿಸಿ ಇಟ್ಟರೆ ಸಾಕು.
0: ಬೀಜೋಪಚಾರ,
1: ಬೀಜೋಪಚಾರ ಮಾಡುವಂತದ್ದು. ಭತ್ತವನ್ನು ಹಾಗೆ, ಭತ್ತವನ್ನು ಮಾಡ್ಲಿಕ್ಕೆ ಆಗತ್ತೆ. ಭತ್ತವನ್ನು ಕೂಡ ನೀವು ಅದರೊಳಗಡೆ ನೀರಲ್ಲಿ ಮುಳುಗಿಸಬಹುದಲ್ಲ, ಅದರೊಳಗಡೆ ಮುಳುಗಿಸಿ ಇಟ್ಟು ನೀವು ಕಟ್ಟಿ ಇಟ್ಟರೆ ಅದು ಬರುದು ಹೆಂಗೆ ನೋಡಿ, ನೀವು ಹಸಿರು ಹಸಿರು ಹಸಿರು ಹಸಿರಾಗಿ ಬರುತ್ತೆ. ಅಂದ್ರೆ ಅದರಲ್ಲಿ 2 ಪವರ್ ಇದೆ, ಒಂದು ರೆಸಿಸ್ಟೆಂಟ್ ಪವರ್, ಮತ್ತೊಂದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದು ಅದಕ್ಕೆ ಒಂದು ಕವರ್ ಬರುತ್ತೆ, ಅದು ಸೂಕ್ಷ್ಮಾಣುಗಳ ಕವರ್ ಆಗಿರುತ್ತೆ. ಅಂದ್ರೆ ಈ ಬೀಜ 99% ಕೂಡ ಹುಟ್ಟತ್ತೆ, ಬಾಕಿ ಇರೋದ್ರಲ್ಲಿ ನಿಮಗೆ ಒಂದು 50% ಹುಟ್ಟುದು, 50% ಹಂಗೆ ಹೋಗುತ್ತೆ.
2: ಸರಿ ಸರಿ, ಇದುವರೆಗೆ ತಮ್ಮ ಸಮಗ್ರ ಕೃಷಿಯ ಬಗ್ಗೆ ನಮಗೆ ಬಹಳಷ್ಟು ಮಾಹಿತಿಗಳನ್ನು ನೀವು ತಿಳಿಸಿದ್ರೆ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಕೃಷಿ ರಂಗದಲ್ಲಿ ಕೇಳೋಣ. ನಮಸ್ಕಾರ.
1: ನಮಸ್ತೆ.
3: ಇದುವರೆಗೆ ಸಮಗ್ರ ಕೃಷಿ ಅನುಭವದ ಕುರಿತು ಶಿವಪ್ರಸಾದ್ ಹೊಸಮನೆ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಕೇಳುಗರೆ, ಇದರ ಮುಂದುವರಿದ ಭಾಗ ಮುಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಈಗ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 33,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 16,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 28,000 ರಿಂದ 35,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 22,000 ರಿಂದ 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500 ರೂಪಾಯಿಗಳು, ಕಟ್ಟ ಸಾಂಬಾರ್ ಅಕ್ಕಿ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800 ರಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,550 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲ್ಗೆ 4,650 ರಿಂದ 5,400 ರೂಪಾಯಿಗಳು, ಬೆಲ್ಲ ಕೆಂಪು 4,500 ರಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 67,000 ರೂಪಾಯಿಗಳು, ಕಚ್ಚಾ ಗೇರು ಬೀಜ 12,000 ರಿಂದ 14,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಕೃಷಿರಂಗದಲ್ಲಿ. ನಮಸ್ಕಾರ. ಆಕಾಶವಾಣಿ ಮಂಗಳೂರು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ
2: ಮಹಿಳೆ ಜೀವನದ ನಿರೂಪಕಿ
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ
4: ಮಗುವಿಗೆ ತಾಯಿಯಾಗಿ ಗುರುವಾಗಿ ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ದಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಷಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಗೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರಿಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನಯನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಡಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ

0: ತತ್ತಾ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮುಕೇಶ್ ಹಾಡಿರುವ ಗೀತೆ, ಚಿತ್ರ ಮೇರಾ ನಾಮ್ ಜೋಕರ್, ರಚನೆ ಶೈಲೇಂದ್ರ, ಸಂಗೀತ ಶಂಕರ್ ಜೈಕಿಶನ್.

ಕೇಳಿ ಆಂಧಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಗುಲ್ಸಾರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಹೇಂದ್ರ ಕಪೂರ್ ಹಾಡಿರುವ ಗೀತೆ. ಚಿತ್ರ ಶ್ರೀ ಸತ್ಯನಾರಾಯಣ್ ಕಿ ಮಹಾಪೂಜಾ, ರಜನಿ ಅಂಜಾನ್, ಸಂಗೀತ ಜಗದೀಶ್ ಜೆ.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು, ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೈಲಿನ್ ಸೋಲೋ, ದೇವರ ನಾಮಗಳು, ಬಳಿಕ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗೌತಮ್ ಪಿ ಜಿ ಭಟ್ ಅವರಿಂದ ವೈಲಿನ್ ಸೋಲೋ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಧೀಮಂತ್ ಭಟ್ಟ, ತಬಲಾದಲ್ಲಿ ಅಮೃತ್ ನಾಯಕ್ ಬಿ. ಇದೀಗ ಬ್ರೋಚೆ ವಾರೆ ವರೂರ ಕಮಾಚ್ ರಾಗ, ಆದಿತಾಳ, ಮೈಸೂರು ವಾಸುದೇವ ಆಚಾರ್ಯರ ರಚನೆ.

ಇದುವರೆಗೆ ಗೌತಮ್ ಪಿಜಿ ಭಟ್ ಅವರಿಂದ ವಯಲಿನ್ ಸೋಲೋ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಧೀಮಂತ್ ಭಟ್ಟ, ತಬಲಾ ಅಮೃತ್ ನಾಯಕ್ ಬಿ. ಇದೀಗ ಕೇಳಿ ಸುಷ್ಮಿತಾ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಇದೀಗ ಕೇಳಿ ಯಾರೇ ರಂಗನ, ಪುರಂದರದಾಸರ ರಚನೆ.

0: ಕೇಳುಗರೇ, ಇದುವರೆಗೆ ಸುಷ್ಮಿತಾ ಅವರಿಂದ ದೇವರ ನಾಮಗಳನ್ನ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಅಮೃತ ಲಕ್ಷ್ಮೀ ಬಿ.
1: ನಿಮ್ಮ ಮುಂದಿನ ಜೀವನ ಹೇಗೆ, ಮುಂದೇನಾಗಬಹುದು, ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ, ಹೀಗೆ ಹಲವು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಿ ಬಂದಿದ್ದರೆ ನೀವು ಒಬ್ಬರೇ ಅಲ್ಲ. ಹೊಸ ತಲೆಮಾರು ಎಂದರೆ ಇಂದಿನ ಯುವ ಜನರು. ಇವರು ತಂತ್ರಜ್ಞಾನ, ಜಾಗತೀಕರಣ ಮತ್ತು ಸಾಮಾಜಿಕ ಬದಲಾವಣೆಗಳಿಂದ ರೂಪುಗೊಂಡಿರುವ ಹೊಸ ಜಗತ್ತಲ್ಲೂ ಬದುಕುತ್ತಿದ್ದಾರೆ. ಹಳೆಯ ತಲೆಮಾರಿಗಳಿಂದ ಇವರಿಗೆ ಹೆಚ್ಚು ಶಿಕ್ಷಣ, ಮಾಹಿತಿ, ಅವಕಾಶಗಳು ಇವೆ. ಆದರೆ ಪ್ರತಿಭಾವಂತರು ಮತ್ತು ವಿದ್ಯಾವಂತರಾಗಿರುವ ಇವರು ಹಲವಾರು ಗೊಂದಲಗಳಿಂದ ಮತ್ತು ಒತ್ತಡಗಳಿಂದ ದಿನಗಳನ್ನು ಕಳೆಯುತ್ತಿದ್ದಾರೆ. ಈ ಭಯವು, ಗೊಂದಲವು ದುರ್ಬಲತೆಯ ಸಂಕೇತವಲ್ಲ, ಇದು ಇಂದಿನ ಸಂಕೀರ್ಣ ಪರಿಸ್ಥಿತಿಯ ಪ್ರತಿಬಿಂಬವಾಗಿದೆ. ಇಂದಿನ ಜಗತ್ತು ಬಹಳ ವೇಗವಾಗಿ ಬದಲಾಗುತ್ತಿದೆ. ಹಳೆಯ ಕಾಲದಲ್ಲಿ ಜೀವನದ ದಾರಿ ಸ್ಪಷ್ಟವಾಗುತ್ತಿತ್ತು, ಶಿಕ್ಷಣ, ಕೆಲಸ, ಮದುವೆ, ಕುಟುಂಬ. ಆದರೆ ಈಗ ಅದು ಅಷ್ಟು ಸರಳವಾಗಿಲ್ಲ. ತಂತ್ರಜ್ಞಾನದ ಅಭಿವೃದ್ಧಿ, ಆರ್ಥಿಕದ ಅಸ್ಥಿರತೆ ಮತ್ತು ಜಾಗತಿಕ ಸ್ಪರ್ಧೆ ಭವಿಷ್ಯವನ್ನು ಅನಿಶ್ಚಿತವಾಗಿದೆ. ಇಂದಿನ ಉದ್ಯೋಗ ನಾಳೆ ಇರಬಹುದೇ ಎಂಬುದು ತಿಳಿಯದ ಗತಿ. ಇದರಿಂದ ಯುವಕರಲ್ಲಿ ಗೊಂದಲ ಮತ್ತು ಆತಂಕ ಹೆಚ್ಚಾಗಿದೆ. ಯುವಕರ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನೆಯೇ, ನನ್ನ ಭವಿಷ್ಯವೇನು? ಭವಿಷ್ಯದ ಬಗ್ಗೆ ಅಸ್ಪಷ್ಟತೆ, ಕುಟುಂಬದ ಒತ್ತಡ, ಸಮಾಜದ ನಿರೀಕ್ಷೆಗಳು ಮತ್ತು ಸ್ವಂತ ಕನಸುಗಳ ನಡುವೆ ಅವರು ಸಿಲುಕಿ ತಮ್ಮ ಜೀವನದ ಹಾದಿಯನ್ನು ಹುಡುಕುತ್ತಿದ್ದಾರೆ. ಭವಿಷ್ಯದ ಬಗ್ಗೆ ಭಯವೆಂದರೆ ಮುಂದೆ ಏನಾಗಬಹುದು ಎಂಬ ಭಯ ಮತ್ತು ಚಿಂತನೆಯಿಂದ ಉಂಟಾಗುವ ಮನಸ್ಸಿನ ಸ್ಥಿತಿ. ಇದು ಕೇವಲ ಉದ್ಯೋಗದ ವಿಷಯವಲ್ಲ, ಜೀವನದ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಿಸಿವೆ. ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿ, ಮದುವೆ ಮತ್ತು ಸಂಬಂಧಗಳು. ಯುವಕರು ತಮ್ಮ ಜೀವನದ ದಾರಿಯನ್ನು ಹೇಗೆ ಆಯ್ಕೆ ಮಾಡಬೇಕೆಂಬ ದೊಡ್ಡ ಸಂಶಯ ಮತ್ತು ಭಯದಿಂದ ಜೀವನವನ್ನು ಕಳೆಯುತ್ತಿದ್ದಾರೆ. ಹೆಚ್ಚಿನ ಆಯ್ಕೆಗಳು ಅತಿಯಾದ ಗೊಂದಲದ ಮೂಲವಾಗುತ್ತದೆ. ಸರಕಾರಿ ಉದ್ಯೋಗ, ಖಾಸಗಿ ಉದ್ಯೋಗ, ವಿದೇಶದಲ್ಲಿ ಅಧ್ಯಯನ, ಹೀಗೆ ಹಲವು ಆಯ್ಕೆಗಳಿವೆ. ಆದರೆ ಅತಿಯಾದ ಹೋಲಿಕೆಯಿಂದ ಮತ್ತು ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ಗೊಂದಲಗಳ ಶಕ್ತಿ ಹೆಚ್ಚಾಗುತ್ತಿದೆ. ಅದರೊಂದಿಗೆ ಈ ಆಯ್ಕೆಯಿಂದ ಸೋತು ಹೋದರೆ ಎಂಬ ಭಯವೂ ಇದೆ. ಮಾನವ ಜೀವನದ ಬದುಕಿನಲ್ಲಿ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಅತ್ಯಂತ ಮುಖ್ಯವಾದ ಗುಣಗಳು. ಇವು ಇಲ್ಲದಿದ್ದರೆ ಅವಕಾಶಗಳ ನಡುವೆ ವ್ಯಕ್ತಿ ಇದ್ದರೂ ಅವನು ಕುಗ್ಗಿಬಿಡುತ್ತಾನೆ. ಅವಕಾಶಗಳ ಮಧ್ಯೆ ನಿಂತು ಯಾವ ದಾರಿ ಎಂಬ ಸಂಶಯ. ಭಯದಿಂದ ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ, ಆದರೆ ಸಮಯ ಮತ್ತು ಅವಕಾಶ ಕೈತಪ್ಪಿ ಹೋಗುತ್ತದೆ. ಕುಟುಂಬ ಮತ್ತು ಸಮಾಜದ ಒತ್ತಡ ಮತ್ತು ನಿರೀಕ್ಷೆ. ಹಲವಾರು ಕುಟುಂಬಗಳು ತಮ್ಮ ಮಕ್ಕಳಿಂದ ಹೆಚ್ಚಿನ ನಿರೀಕ್ಷೆಯನ್ನಿಡುತ್ತಾರೆ. ಹೆತ್ತವರ

ಕನಸುಗಳನ್ನು ಈಡೇರಿಸುವುದೇ ಮಕ್ಕಳ ದೊಡ್ಡ ಪ್ರೀತಿಯ ರೂಪವಾಗಿ ಬದಲಾಗಿಸುತ್ತಾರೆ. ಸ್ಥಿರ ಉದ್ಯೋಗ, ಸರಕಾರಿ ಕೆಲಸವೇ ಉತ್ತಮ, ಸಮಾಜದಲ್ಲಿ ಲಭಿಸುವ ಸ್ಥಾನಮಾನ, ಅತಿಯಾದ ಹೋಲಿಕೆಯಿಂದ ತಮ್ಮ ಸಾಮರ್ಥ್ಯದಲ್ಲಿ ಮತ್ತು ಕನಸುಗಳಲ್ಲಿ ನಿರೀಕ್ಷೆಯನ್ನು ಕಳೆದು ಬಿಡುತ್ತಾರೆ. ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಅತಿಯಾದ ಹೋಲಿಕೆಯಿಂದ ಹಲವಾರು ತೊಂದರೆಗಳುಂಟಾಗುತ್ತದೆ. ಅತಿಯಾದ ಸೋಷಲ್ ಮೀಡಿಯಾದ ಬಳಕೆಯಿಂದ ಮತ್ತು ಇನ್ಫ್ಲುಯೆನ್ಸಿನಿಂದ ನಾವು ನಮ್ಮನ್ನೇ ಕಡಿಮೆ ಎನ್ನಿಸುತ್ತೇವೆ. ನಮ್ಮನ್ನು ಯಾರೂ ಗುರುತಿಸುವುದಿಲ್ಲ, ಫೇಮಸ್ ಆಗಲು ಸಾಧ್ಯವಾಗುವುದಿಲ್ಲ ಎಂಬ ಈ ರೀತಿಯ ಆಲೋಚನೆಗಳು ಒತ್ತಡದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಯಾದ ಹೋಲಿಕೆಯಿಂದ ಆತ್ಮವಿಶ್ವಾಸವು ಕುಸಿಯುತ್ತದೆ ಮತ್ತು ಅಸಮಾಧಾನವು ಹೆಚ್ಚಾಗುತ್ತದೆ. ಅದೇ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆಯು ಜೀವನವನ್ನು ಹೆಚ್ಚಾಗಿ ಭಯಗೊಳಿಸುತ್ತದೆ. ಏನು ಓದಬೇಕು, ಹೇಗೆ ಓದಬೇಕು, ಹೇಗೆ ಆರಂಭಿಸಬೇಕು, ಯಾವ ಕೆಲಸ, ಯಾವ ದಾರಿ ಹಿಡಿಯಬೇಕು, ಹೀಗೆ ಹಲವಾರು ಪ್ರಶ್ನೆಗಳು. ಆದರೆ ಸರಿಯಾದ ಮಾರ್ಗದರ್ಶನ ಲಭಿಸುವುದು ತುಂಬಾ ಕಷ್ಟಕರವಾಗಿದೆ. ಇದರಿಂದ ಜೀವನದ ಅಸ್ಪಷ್ಟತೆ ಮಿತಿಮೀರಿ ಹೋಗುತ್ತದೆ. ಈ ಎಲ್ಲಾ ಭಯಗಳು, ಆತಂಕಗಳು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವೂ ಬೀರುತ್ತದೆ. ಅತಿಯಾದ ಆತಂಕದಿಂದ ಹೆಚ್ಚು ಯೋಚನೆ, ಕಡಿಮೆ ಆತ್ಮವಿಶ್ವಾಸ, ಡಿಪ್ರೆಷನ್, ನಿದ್ರೆಯ ಸಮಸ್ಯೆ, ದೇಹದ ಒತ್ತಡ, ಹೃದಯ ಬಡಿತದ ವೇಗ, ಉಸಿರಾಟದ ಸಮಸ್ಯೆ, ವೀಕ್ನೆಸ್, ಹೀಗೆ ಹಲವಾರು ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳು ಉಂಟಾಗುತ್ತದೆ. ಭಯವು ಕ್ಯಾನ್ಸರ್ನಂತೆ ನಮ್ಮನ್ನು ನಾವರಿಯದೆ ತಿನ್ನಲಾರಂಭಿಸುತ್ತದೆ. ಹೊರಗೆ ನಗು ಎಂಬ ಮುಖವಾಡ ಧರಿಸಿ ಒಳಗೆ ನೋವು ಎಂಬ ಭಾರವನ್ನು ಅನುಭವಿಸುವ ಸ್ಥಿತಿಗೆ ಬರುತ್ತದೆ. ಇದು ಕೇವಲ ಬಾಯಿ ಮಾತಲ್ಲ, ನಮ್ಮ ಜೀವನದಲ್ಲಿ ಎತ್ತಿ ತೋರಿಸಲು ಹಲವಾರು ಉದಾಹರಣೆಗಳು ನಮ್ಮ ಕಣ್ಣೆದುರು ಕಾಣಬಹುದು. ಪರೀಕ್ಷೆಗೆ ಓದುತ್ತಿರುವ ವಿದ್ಯಾರ್ಥಿ ತನ್ನ ಕಲಿಕೆಯ ಮತ್ತು ಪರೀಕ್ಷೆಯ ಬರವಣಿಗೆಯ ಕುರಿತು ಆಲೋಚನೆ ಮಾಡದೆ ಅದರ ಫಲಿತಾಂಶ ಹೇಗೆ, ಕಡಿಮೆಯಾದರೆ ಏನು ಮಾಡಬೇಕೆಂಬ ಭಯದಿಂದ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಾರೆ. ಹೆತ್ತವರ ಅತಿಯಾದ ಹೋಲಿಕೆ ಮತ್ತು ನಿರೀಕ್ಷೆ ಇದಕ್ಕೆ ಕಾರಣವಾಗಿದೆ. ಅದೇ ರೀತಿ ಕುಟುಂಬದ ನಿರೀಕ್ಷೆ ಮತ್ತು ನಮ್ಮ ಕನಸುಗಳ ಮಧ್ಯೆ ಸಿಲುಕಿಕೊಳ್ಳುತ್ತಾರೆ. ಕುಟುಂಬವು ಗವರ್ಮೆಂಟ್ ಜಾಬ್, ಹೈ ಸ್ಯಾಲರಿ, ಸಮಾಜದ ಗೌರವ ಎಂಬುವುಗಳಿಗೆ ಹೆಚ್ಚು ಒತ್ತು ಕೊಡುತ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಕನಸುಗಳಿರುತ್ತದೆ. ಇಂದಿನ ಯುವ ಜನರು ಮದುವೆ ಎಂದರೆ ಖುಷಿಯ ಜೊತೆಗೆ ಕನ್ಫ್ಯೂಷನ್ ಮತ್ತು ಫಿಯರ್ ಕೂಡ ಅನುಭವಿಸುತ್ತಾರೆ. ಮೊದಲ ಪ್ರಶ್ನೆಯೇ ಕರಿಯರ್ ವರ್ಸಸ್ ಮ್ಯಾರೇಜ್. ಮದುವೆ ಮಾಡಿದರೆ ಕರಿಯರ್ ಮೇಲೆ ಇಫೆಕ್ಟ್ ಆಗುತ್ತದೆಯೋ, ನನ್ನ ಆಯ್ಕೆ ಆಗಬಹುದೇ ಅಥವಾ ಕುಟುಂಬದ ಆಯ್ಕೆ ಆಗಬಹುದೇ, ಮದುವೆ ನಂತರ ನನ್ನ ಫ್ರೀಡಂ ಕಡಿಮೆ ಆಗಬಹುದೇ, ನನ್ನ ಡ್ರೀಮ್ ಏನಾಗಬಹುದು, ಹೀಗೆ ಹಲವಾರು ಪ್ರಶ್ನೆಗಳು ಮೂಡಿಬರುತ್ತದೆ. ನಮ್ಮ ಸಮಾಜವನ್ನು ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಲು ಭಯಗೊಳ್ಳುತ್ತಾರೆ. ಕುಟುಂಬ ಮತ್ತು ಸಮಾಜದ ಒತ್ತಡದಿಂದ, ಭಯದಿಂದ, ಸ್ವಂತ ತೀರ್ಮಾನಗಳಿಂದ ಹಿಂತಿರುಗಿ ನಡೆಯುವ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಹೆಚ್ಚು. ಕುಟುಂಬಕ್ಕೆ ಸ್ಥಾನ, ಗೌರವ, ಮೌಲ್ಯ ನಾವು ನೀಡಲೇಬೇಕು, ಅದು ನಮ್ಮ ಕರ್ತವ್ಯ. ಆದರೆ ಸಂಪೂರ್ಣವಾಗಿ ಅವಲಂಬಿತರಾಗುವುದು ತುಂಬಾ ಕಷ್ಟಕರವಾಗಿದೆ. ನಮ್ಮ ಆಸೆಗಳನ್ನು, ಕನಸುಗಳನ್ನು ಸ್ವತಂತ್ರವಾಗಿ ಹೇಳಲಾಗದ ಅದೆಷ್ಟೋ ಜೀವಿಗಳು ಇಂದು ನಮ್ಮ ಮಧ್ಯೆ ಇದೆ. ಅದೇ ರೀತಿ ಇದನ್ನು ಹೇಳಲಾಗದೆ ಅತಿಯಾದ ಮಾನಸಿಕ ಒತ್ತಡದಿಂದ ಲಹರಿ ವಸ್ತುಗಳಿಗೆ ಗುಲಾಮರಾಗಿ ಬಿಡುತ್ತಾರೆ. ಹೊರಗಿನ ಒಬ್ಬ ವ್ಯಕ್ತಿಯ ಪ್ರೀತಿಯ ಒಂದು ಮಾತು ಅವಳಿಗೆ ಅಥವಾ ಅವನಿಗೆ ತುಂಬಾ ಪ್ರೋತ್ಸಾಹ ನೀಡಿಬಿಡುತ್ತದೆ. ಅದು ಕೊನೆಗೆ ದೊಡ್ಡ ದುರಂತದ ಕಡೆಗೆ ದಾರಿ ಮಾಡಿಬಿಡುತ್ತದೆ. ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಮುಂದಿದ್ದರೆ ಈ ಪ್ರಶ್ನೆಗಳಿಗಿರೋ ಉತ್ತರ ನಾವೇ ಹುಡುಕಬೇಕು. ಇಲ್ಲದಿದ್ದರೆ ಕನಸುಗಳ ಮಧ್ಯೆ ಇದ್ದು ಇಲ್ಲದಂತೆ ನಿಶಬ್ದವಾಗಿ ಜೀವನವಿಡೀ ಆಟಿಕೆಯಂತೆ ಜೀವವಿದ್ದೂ ಇಲ್ಲದಂತೆ ಬದುಕಬೇಕಾಗುತ್ತದೆ. ನಮ್ಮ ಜೀವನ ಹೇಗೆ, ಯಾವ ರೀತಿ ಇರಬೇಕೆಂಬ ಸರಿಯಾದ ಪ್ರಜ್ಞೆ ನಮಗಿರಬೇಕು. ಕಾರಣವೇನೆಂದರೆ ಈ ಸಮಾಜ, ಕುಟುಂಬ, ಗೆಳೆತನ ಜೀವನದ ಒಂದು ಹಂತದಲ್ಲಿ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಪ್ರತಿಯೊಂದು ವ್ಯಕ್ತಿಗೂ ನಮ್ಮ ಜೀವನದಲ್ಲಿರುವುದು ಕೇವಲ ಗೆಸ್ಟ್ ರೋಲ್ ಮಾತ್ರ. ಒಂದು ಸಮಯ ಬಂದಾಗ ಅವರು ನಮ್ಮ ಜೀವನದಿಂದ ಬಿಟ್ಟು ಹೋಗುತ್ತಾರೆ, ಆದರೆ ಕೊನೆಗೆ ನಮಗೆ ನಾವೇ ಆಗಿ ಉಳಿದು ಬಿಡುತ್ತೇವೆ. ಜೀವನದಲ್ಲಿ ಗೊಂದಲ ಬಂದಾಗ ಅದರಿಂದ ಓಡಿ ಹೋಗದೆ ಇದು ಜೀವನದ ಒಂದು ಭಾಗ, ಈ ಸಮಯವು ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇಟ್ಟು ಮುಂದೆ ಹೋಗಬೇಕು. ಗೊಂದಲಗಳು ಬಂದರೆ ಅದು ಬೆಳವಣಿಗೆಯ ಸೂಚನೆ ಎಂಬುದು ತಿಳಿದುಕೊಳ್ಳಿ. ಕಾರಣವೇನೆಂದರೆ ಯಾವುದೇ ರೀತಿಯ ಕಾರ್ಯ ಮಾಡದವರಿಗೆ ಗೊಂದಲ ಮತ್ತು ಸಂಶಯವು ಉಂಟಾಗುವುದಿಲ್ಲ. ಗೊಂದಲ ಬಂದರೆ ಬೆಳವಣಿಗೆಯ ದಾರಿ ಎಂದು ನಂಬಿ ಮುಂದೆ ನಡೆಯಿರಿ. ಈ ಮಾನವ ಜೀವನದಲ್ಲಿ ಗುರಿಯು ಬಹಳ ಮುಖ್ಯವಾಗಿದೆ. ಗುರಿ ಇಲ್ಲದ ಜೀವನ ಒಡೆದ ಮಡಕೆಯಲ್ಲಿ ನೀರು ತುಂಬಿಸಿದಂತೆ, ಯಾವುದೇ ಪ್ರಯೋಜನವೂ ಉಂಟಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಸ್ಪಷ್ಟವಾದ ಗುರಿಯನ್ನಿಡಿ ಮತ್ತೆ ಅದಕ್ಕೋಸ್ಕರ ಪ್ರಯತ್ನಿಸಿ. ಇಂದು ಭಯಪಡಿಸುವವರು ಗುರಿ ಸಾಧಿಸಿ ತೋರಿಸಿದಾಗ ನಮ್ಮೊಂದಿಗೆ ನಾವು ಹೇಳದೇ ಇರುತ್ತಾರೆ. ಅಧಿಕ ಒತ್ತಡವಿಲ್ಲದೆ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ನೋಡಿರಿ.
ನಿಮ್ಮ ಜೀವನದಲ್ಲಿ ಹೋಲಿಕೆಯನ್ನು ತಪ್ಪಿಸಿ, ಇತರರನ್ನು ನೋಡಿ ನನ್ನಿಂದ ಸಾಧ್ಯವಿಲ್ಲ ಎಂಬ ಭಾವನೆಯನ್ನು ತೆಗೆದುಹಾಕಿ ನಮ್ಮಲ್ಲಿರುವ ಪ್ರತಿಭೆಯನ್ನು ಎಬ್ಬಿ ತೋರಿಸಿ. ಎಲ್ಲಾ ಮಾನವನಿಗೆ ಅವನದ್ದೇ ಆದ ಪ್ರತಿಭೆ, ಶಕ್ತಿ, ಸಾಮರ್ಥ್ಯವಿದೆ. ಆದ್ದರಿಂದ ಇನ್ನೊಬ್ಬನ ಹಿಂದೆ ಹೋಗದೆ ನಿಮ್ಮನ್ನು ನೀವೇ ಅರಿತುಕೊಳ್ಳಿ, ಅವರಂತೆ ಆಗಬೇಕು.

0: ಬೇಕೆಂಬ ಭಾವನೆಯನ್ನು ಬಿಟ್ಟು ನಿಮ್ಮದೇ ಆದ ಸಣ್ಣ ಲೋಕವನ್ನು ನಿರ್ಮಿಸಿ. ನನ್ನ ದೊಡ್ಡ ಬೇಡಿಕೆ ಏನೆಂದರೆ, ನಮ್ಮ ಜೀವನವನ್ನು ಇತರರ ಪ್ರಶಂಸೆಗೋಸ್ಕರ ಬಲಿ ನೀಡಬಾರದು. ಹೊರಗಿನ ಅಭಿಪ್ರಾಯಗಳಿಗೆ ಸ್ವಂತ ಮೌಲ್ಯಗಳನ್ನು ಕಂಡು ಕಾಣದಂತೆ ಕುರುಡನಾಗಬಾರದು. ಈ ಹೊಸ ಪೀಳಿಗೆಯವರಿಗೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಮೌಲ್ಯ ತಿಳಿದಿರಬೇಕು. ಸ್ವಾಭಿಮಾನವೆಂದರೆ ನಮ್ಮ ಸ್ವಂತ ಮೌಲ್ಯಗಳನ್ನು ಅರಿತುಕೊಳ್ಳುವುದು. ಇದು ಅಹಂಕಾರವಲ್ಲ, ಇದು ಹೆಮ್ಮೆಯೂ ಅಲ್ಲ, ಇದು ಆತ್ಮಗೌರವ. ನಾನು ಮೌಲ್ಯವಂತಳು, ಮೌಲ್ಯವಂತನು ಎಂಬ ಪ್ರಜ್ಞೆ. ನಮ್ಮ ಮೌಲ್ಯವನ್ನು ನಾವೇ ತಿಳಿದಾಗ ಯಾರಿಗೂ ಅನಗತ್ಯವಾಗಿ ತಲೆಬಾಗುವುದಿಲ್ಲ. ಸ್ವಾಭಿಮಾನವಿರುವ ವ್ಯಕ್ತಿ ಅನ್ಯಾಯವನ್ನು ಮೌನವಾಗಿ ಸಹಿಸುವುದಿಲ್ಲ. ನೋ ಎಂಬ ಪದದ ಬಳಕೆ ಮತ್ತು ಮೌಲ್ಯವನ್ನು ಅರಿತುಕೊಳ್ಳುತ್ತಾರೆ. ತಮ್ಮ ಕನಸುಗಳನ್ನು ಹೆದರಿ ಬಲಿ ನೀಡುವುದಿಲ್ಲ. ಅಹಂ ಎಂಬ ಅಹಂಕಾರ ಸಂಬಂಧವನ್ನು ಮುರಿಯುತ್ತದೆ, ಆದರೆ ಸ್ವಾಭಿಮಾನ ಸಂಬಂಧಗಳನ್ನು ಗೌರವದಿಂದ ಉಳಿಸುತ್ತದೆ. ಆತ್ಮವಿಶ್ವಾಸವೆಂದರೆ ನಾನು ಮಾಡುವೆ ಎಂಬ ನಂಬಿಕೆ. ಇದು ಹೊರಗಿನ ಪ್ರಶಂಸೆಗೋಸ್ಕರವಲ್ಲ, ಇದು ಒಳಗಿನ ಧೈರ್ಯದಿಂದ, ವಿಶ್ವಾಸದಿಂದ ಬರುತ್ತದೆ. ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಗೆದ್ದರೆ ಜೀವನದ ಗೆಲುವು, ಸೋತರೆ ಜೀವನದ ದಾರಿಯ ಪಾಠವಾಗಲಿ ಎಂಬ ಧೈರ್ಯದಿಂದ ಮುಂದೆ ಸಾಗುವ ತೀರ್ಮಾನ. ಆತ್ಮವಿಶ್ವಾಸವಿರುವ ವ್ಯಕ್ತಿ ಸೋಲಿನಿಂದ ಕುಗ್ಗುವುದಿಲ್ಲ, ಅವನು ಮತ್ತೆ ಎದ್ದು ನಿಂತು ಮುಂದೆ ಸಾಗುತ್ತಾನೆ. ನಮ್ಮ ಜೀವನದ ನಮ್ಮ ತೀರ್ಮಾನ ಇತರರಿಗೆ ದ್ರೋಹವು ತೊಂದರೆಯೂ ನೀಡದಿದ್ದರೆ ಮುಂದೆ ಹೋಗುವ ಸಾಮರ್ಥ್ಯ. ಆದ್ದರಿಂದ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಮೌಲ್ಯವನ್ನು ಅರಿತುಕೊಳ್ಳಬೇಕು. ಅದೇ ರೀತಿ ಅರಿತುಕೊಳ್ಳಬೇಕಾದ ಇನ್ನೊಂದು ಮೌಲ್ಯವೇ ಸಮಯ ಪ್ರಜ್ಞೆ. ಈ ಆಧುನಿಕ ಲೋಕದಲ್ಲಿ ಸಮಯವಿದೆ, ಮತ್ತೆ ಮಾಡುವ ಎಂಬ ಚಿಂತನೆ ಮಾಡಿದರೆ ನಮ್ಮ ಬೆಳವಣಿಗೆ ಎಂದಿಗೂ ಸಾಧ್ಯವಿಲ್ಲ. ಸಮಯದ ನಿರ್ವಹಣೆ ಸರಿಯಾಗಿ ಮಾಡಲೇಬೇಕು. ಸಮಯ ಕಳೆದು ಹೋದ ನಂತರ ಚಿಂತಿಸಿ ಫಲವಿಲ್ಲ. ಹಾಗೆಯೇ ಸರಿಯಾದ ಸಂವಹನದ ಮಹತ್ವವನ್ನು ತಿಳಿದುಕೊಳ್ಳಿ. ತಮ್ಮ ಅಭಿಪ್ರಾಯಗಳನ್ನು, ಆಸೆಗಳನ್ನು, ತೀರ್ಮಾನಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ. ಭಯದಿಂದ ಹೇಳದೇ ಕುಳಿತರೆ ಯಾರಿಗೂ ನಮ್ಮ ಮನಸ್ಸನ್ನು ತಿಳಿಯಲು ಸಾಧ್ಯವಿಲ್ಲ. ಕುಟುಂಬದೊಂದಿಗೆ, ಗುರುಗಳೊಂದಿಗೆ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕೆಲವೊಮ್ಮೆ ಪರಿಹಾರ ಲಭಿಸದೇ ಇರಬಹುದು, ಆದರೆ ನಿಮ್ಮ ಮನಸ್ಸಿನ ಒತ್ತಡವು ಕಡಿಮೆಯಾಗಬಹುದು. ಅದೇ ರೀತಿಯಲ್ಲಿ ತಾಳ್ಮೆ ಎಂಬ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿ. ಪ್ರಯತ್ನಗಳಿಗೆ ತಕ್ಷಣ ಫಲಿತಾಂಶ ಲಭಿಸಲು ಸಾಧ್ಯವಿಲ್ಲ, ಯಶಸ್ಸು ನಿಧಾನವಾಗಿ ಬರುತ್ತದೆ. ಆದ್ದರಿಂದ ತಾಳ್ಮೆಯಿಂದ ಜೀವನವನ್ನು ನಡೆಸಿ. ಎಲ್ಲಾ ವಿಷಯಗಳಿಗೆ ಸೆಲ್ಫ್ ಕ್ಲಾರಿಟಿ ಮಾಡಿರಿ. ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಓಪನ್ ಕಮ್ಯುನಿಕೇಶನ್ ಇರಬೇಕು. ತುರ್ತಾಗಿ ಜೀವನದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ, ಆದರೆ ಹೆಚ್ಚು ಡಿಲೇ ಕೂಡ ಮಾಡಬೇಡಿ. ಭಯ ಮತ್ತು ಗೊಂದಲ ಸಹಜ, ಆದರೆ ಸ್ಪಷ್ಟತೆ ಮತ್ತು ಧೈರ್ಯದಿಂದ ತೀರ್ಮಾನ ತೆಗೆದುಕೊಂಡರೆ ಜೀವನವು ಸುಂದರವಾಗುತ್ತದೆ. ಜೀವನದ ಜವಾಬ್ದಾರಿಯನ್ನು ಧೈರ್ಯದಿಂದ ತೆಗೆದುಕೊಳ್ಳಿ. ಅದೇ ರೀತಿ ಹಿರಿಯರಿಗೆ ಕಿವಿ ಮಾತೇನೆಂದರೆ, ಒತ್ತಡ ನೀಡುವುದರ ಬದಲು ಬೆಂಬಲವನ್ನು ನೀಡಿ. ಸೋತು ಬಂದರೆ ವಿಮರ್ಶೆಯ ಬದಲು ಸಮಾಧಾನದ ಮಾತುಗಳನ್ನು ಹೇಳಿ ನೋಡಿ. ಈ ಸಮಯವಿಲ್ಲದ ಲೋಕದಲ್ಲಿ ಸ್ವಲ್ಪ ಸಮಯವು ಅವರ ಮಾತಿಗೆ ನೀಡಿ. ಅವರ ಅಭಿಪ್ರಾಯ, ಗುರಿಗಳನ್ನು ಕೇಳಿ ಸಂಪೂರ್ಣವಾಗಿ ವಿಮರ್ಶಿಸದೆ ಅದರ ಕುರಿತು ಯೋಚಿಸಿ ತೀರ್ಮಾನ ಹೇಳಿ. ಪ್ರೋತ್ಸಾಹ ನೀಡದಿದ್ದರೂ ತೊಂದರೆಯಿಲ್ಲ, ಕುಗ್ಗಿಸಬೇಡಿ. ತಪ್ಪಾದ ದಾರಿಯಾಗಿದ್ದರೆ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಿ. ಮಾತ್ರ ಒತ್ತಡವನ್ನು ನೀಡಬೇಡಿ. ಅವರ ತೀರ್ಮಾನವನ್ನು ಕೇಳದಿದ್ದರೆ ಅವರಿಗೆ ಒತ್ತಡ ಹೆಚ್ಚಾಗುತ್ತದೆ, ಆದ್ದರಿಂದ ಕೆಟ್ಟ ಅಭ್ಯಾಸಗಳಿಗೆ ಆರಂಭವೂ ಆಗುತ್ತದೆ. ಆದ್ದರಿಂದ ಮನೆಯಿಂದಲೂ ಕುಟುಂಬದಿಂದಲೂ ಬೇರೆಯಾಗುವ ಸಾಧ್ಯತೆ ಹೆಚ್ಚು. ಭಯವಿಲ್ಲದೆ ಮಾತನಾಡಲು ಅವಕಾಶ ನೀಡಿ. ಪ್ರೀತಿ ಮತ್ತು ನಂಬಿಕೆಯೂ ಇರಲಿ. ಅದೇ ರೀತಿ ಸಮಾಜವು ಹೊಸ ಅವಕಾಶಗಳನ್ನು ಸೃಷ್ಟಿಸಬೇಕು, ಅದರ ಬದಲು ತೀರ್ಪುಗಳನ್ನು ನೀಡಬಾರದು. ಕೊನೆಯಲ್ಲಿ ಹೇಳಬೇಕಾದ ಮಾತೇನೆಂದರೆ, ಭಯವೆನ್ನುವುದು ನಮ್ಮ ಜೀವನದ ಶತ್ರುವಲ್ಲ, ಅದು ಒಂದು ಸೂಚನೆ ಮಾತ್ರ. ಹೊಸ ತಲೆಮಾರಿನವರಿಗೆ ಭವಿಷ್ಯದ ಬಗ್ಗೆ, ಉದ್ಯೋಗದ ಬಗ್ಗೆ, ಪ್ರೀತಿಯ ಬಗ್ಗೆ, ಕುಟುಂಬದ ನಿರೀಕ್ಷಣೆಯ ಬಗ್ಗೆ ಭಯಪಡುವುದು ಸಹಜ. ಆದರೆ ಆ ಭಯಕ್ಕೆ ನಾವು ಸೋಲಬಾರದು. ಭಯವನ್ನು ಎದುರಿಸಿ ಅದನ್ನು ಧೈರ್ಯವಾಗಿ ಪರಿವರ್ತಿಸಬೇಕು. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಡುತ್ತೇವೋ ಆಗ ಭಯ ದೂರವಾಗಿ ಭರವಸೆಯು ಬೆಳೆಯುತ್ತದೆ. ಹೀಗಾಗಿ ಭಯದಿಂದ ಓಡಬೇಡಿ, ಅದನ್ನು ಗೆದ್ದು ಮುಂದಕ್ಕೆ ಸಾಗಿರಿ. ಧನ್ಯವಾದಗಳು
1: ಕೇಳುಗರೆ. ಇದುವರೆಗೆ ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪ್ರಯಾಣ ಈ ವಿಷಯದ ಕುರಿತಾಗಿ ಮಾತನಾಡಿದವರು ಅಮೃತ ಲಕ್ಷ್ಮೀ ಬಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು ಇತ್ತೆ ತುಳು ಕಾರ್ಯಕ್ರಮ. ಇನೀತ ಈ ಕಾರ್ಯಕ್ರಮಡು ತುಳುವಿರು ನಂಬುನ ಪೊಣ್ಣ ವರುತ್ತ ಶಕ್ತಿಲು ಡಾಕ್ಟರ್ ಸಾಯಿ ಗೀತಾ ಮೇರಿಡದ ಭಾಷಣ ಕೇನಗ.
1: ತುಳುನಾಡು ಕರ್ನಾಟಕದ ಓರಿನ ಕಡೆಕ್ಕಲಿಡ್ದು ತೆರ್ತದು ತೋಜೇರೆ ಮಲ್ಲ ಕಾರಣಲು ಮೂಜಿ ಒಂಜಿ ಮುಲ್ತ ಭಾಷೆ. ನಾನೊಂಜಿ ಮುಲ್ತದನೇ ಆಯ್ನ ಪೊಣ್ಣ ಮೂಲಕಟ್ಟು ಬೊಕ್ಕೊಂಜಿ ಅವು ರಡ್ಡೆತ್ತ ಒಟ್ಟಿಗೆ ಮೊಡೆದು ಉಪ್ಪುನ ದೈವಾರಾಧನೆ. ಈ ಮೂಜಿಲ ಒಂಜೆತ್ತ ಉಲೈ ಒಂಜಿ ಮೊಡೆದು ಉಪ್ಪು ನೆಡ್ದಾತ್ರ ಒಂಜಿನ ತೆರಿವನರೆ ಬೊಕ್ಕದೆತ್ತಲ ಗೇನಬೋಡಾಪುಣು. ನರಮಾನಿ ತನ್ನ ಸುತ್ತದ ಪರಿಸರಗೂ ಬೋಡಿತ್ತಿಲೆಕ್ಕ ತಾನು ಹೊಂದೊಂದಿನ ತಂದೆ ತನ್ನ ಪರಿಸರನು ತನಕ್ ಬೋಡಾಯ್ಲೆಕ್ಕ ಮಲ್ತೊಂಡೆ. ತನ್ನ ಮನಸ್ಸದ ಪೋಡಿಗೆ ಕಲೆಯರೆ ದೈವದೇವರೇನು ನಾಡೊಂಡೆ ಎಂದು ಕೆಲವೇರು ಪಣ್ಣಂಡ. ದೈವದೇವರೇನು ನಂಬುನಕಲು ನಂಗೆ ಈ ಲೋಕಡು ಬದುಕು ಕೊಡ್ತೀನಿ ದೈವದೇವರೆಂದು ಪನ್ಪೇರು. ತುಳುವೇರೆ ನಂಬಲ್ಗೆದ ಪ್ರಕಾರ ನಂಬಿನಾಯಕ ಇಂಬುಂಡು. ತುಳುನಾಡ ದೈವಲೇನು ಸೀಮೆ ದೈವಲು, ಮಾಗಣೆ ದೈವಲು, ಊರ ದೈವಲು, ದೇಕ್ಲೇನು ರಾಜನ್ ದೈವಲು ಎಂದು ಪನ್ಪೇರು. ಈ ರಾಜನ್ ದೈವಲು ಅತ್ತಂದೆ ಊರೊಲೈಡು ಕುಟುಂಬದ ಜಾಗೆದ ಇಲ್ಲದ ಪಣ್ದು ಬೊಕ್ಕೊಂಜಾತ ಸತ್ಯವಲುಲ್ಲ. ಊರ ಗಡುಟ್ಟು ಕುಲ್ದು ಊರು ಕಾಪುನ ದೈವಲ್ಲ ಉಲ್ಲ. ಅಂದೇಕ್ಲೇನು ವಿದ್ವಾಂಸರು ತನ್ಕುಲೇ ಉದ್ಯೋದೀಪನ ಬೆಂದಿನ ದೈವಶಕ್ತಿಲು. ನರಮಾನಿ ತನ್ನ ಜೀವಮಾನ ಕಾಲಡು ಅತ್ತಂಡ ಕಾಲ ಕರಿಬೊಕ್ಕ ಕಾರಬಾರ ತೊಜ್ಪಾದ ದೈವಲಾದ ಆರಾಧನೆ ಪಡೆದ ತೊನ್ನ ಬೊಕ್ಕ ಪ್ರಾಣಿ ಮೂಲದ ದೈವಲು ಇಂಚ ಮಾತ ಗುರ್ತಮಲ್ಪುವೆರು. ಅಂದೇಕ್ಲೇಡು ಆಣುಭೂತಲುಲ್ಲ ಪೊಣ್ಣ ಶಕ್ತಿಲುಲ್ಲ. ಇನ್ನಿ ತುಳುವೇರು ನಮ್ಮನ್ನ ಪೊಣ್ಣಶಕ್ತಿಲೇನು ಕೆಲವೇನು ನೆನಪು ಮಲ್ತೊನ್ಗ. ಸುರುಕು ಅಪ್ಪೆ ಬಂಜಿಡ್ದು ಬಲಿರಂದೆ ತನಕ ತಾನೇ ಬೊಲೆದು ಬೈದಿನ ದೈವಶಕ್ತಿಲು. ಜುಮಾದಿ, ಲೆಕ್ಕೆಸಿರಿ, ಉಲ್ಲಾಲ್ದಿ, ಪೊಸಪ್ಪೆ ಇಂಚ ಕೆಲವು ಉಲ್ಲ. ಇಂಕ್ ತೆರಿನಂಚ ಜುಮಾದಿ ತುಳುವೆರ ದೈವಲಿಡು ಮಸ್ತ್ ಕಡಿಟು ಆರಾಧನೆ ಪಡೆಯುವನ ದೈವ. ಅಂಚೆನೆ ಆಯೇ ಅಂದ್ ಆಲತ್ತು ಆಯೆ. ಜುಮಾದಿನ ಪೊಣ್ಣುಲೆಗೆ ಪಂಪಿನಂಚ ಆಲು ಮೋಲುಂದು ಪಂತಿನಿಜ್ಜಿ. ಜುಮಾದಿ ಬತ್ತೆ, ಜುಮಾದಿ ನಲಿಪುವೆ, ಜುಮಾದಿ ತೂವೊನ್ ಬೆಂದೆ ನಮ್ಮ ಹಿರಿಯರು ಪಣೊಂದು ಬೈದಿನಿ. ಜುಮಾದಿಗೆ ಮಿರಕಟ್ಟುಂಡತ್ತ ಅಂದು ಪೊಣ್ಣೊಂದು ಪರಿಯರ ಕಾರಣ ಕೊರುಂಡ. ಆಣಲೆಕ್ಕ ಮೀಸೆಲ್ಲ ಉಂಡು ಆಣಗತ್ತಲ ಉಂಡತ್ತ ಅಂದು ಉತ್ತರ ತಿಕ್ಕು. ಪಾತೆರ ಸುರುಮಲ್ಪನಗನೆ ಒಂದು ದಾದ ತತ್ತಿರಿ ಪಿತ್ತಿರಿಂದ ಎನ್ನುನ ಬುಡ್ಚಿ. ಜುಮಾದಿ ನುಡಿಗಟ್ಟಡು ಪಂಪಿನಂಚ ಅಪ್ಪೆ ಆದ ಮಿರಕೊರ್ದು ತಮ್ಮಲೆ ಆದ ಬುಂದಿ ಪಂಪಿನ ನಂಬೊಲ್ಗೆದ ಸಾಕಾರ ರೂಪದ ದೈವ. ತುಳುವ ಪರಿಕಲ್ಪನೆಡು ನಮ್ಮ ಅಪ್ಪೆ ಮೂಲ ಕಟ್ಟದ ಕುಟುಂಬ ವ್ಯವಸ್ಥೆದ ಸಾಂಕೇತಿಕ ಸ್ವರೂಪ. ತಮ್ಮಲ ನಂಚ ಕಾಪುನ ಜುಮಾದಿ ಅಪ್ಪೆನ ಒರುಟ್ಟು ಮಾನವು ನೆಡ್ದಾತ್ರ ಜುಮಾದಿನ ಮೂಲದೇ ತೊಂದುಣು. ಜುಮಾದಿನ ಧೂಮಾವತಿ ಲೆಪ್ಪುನ ಸರಿಯತ್ತು. ಜುಮಾದಿ ಧೂಮಾವತಿ ಖಂಡಿತ ಅತ್ತು. ಅಪ್ಪೆನ ಪುದರ್ ಎಡ್ಡೆಜ್ಜಿಂದ ಎಂಕ್ ತೋಜಿನೆಕ್ಕು ಅಪ್ಪೆನ ಪುದರ್ ಯಾನ ಪಗಪ್ಪುನ ಏತು ಸರಿ. ನನಕೆನ್ಲೆ ಎಂಕೊಂಜಿ ಭೂತ ಉಂಡು ಲೆಕ್ಕೆಸಿರಿ ಯಾನ ಮಾತಿನ ಮಾತಲ ಐಕೆ ಸರಿ. ಹೆಚ್ಚಿನ ಆಲಡಲೆಡು ನಾಗಮೂಲೊಲೆಡು ಮಲ್ಲ ಕುಟುಂಬಲೆಡ ಆರಾಧನೆ ದೆತೊನ್ನ ದೈವ ಲೆಕ್ಕೆಸಿರಿ. ಉಲ್ಲಾಯನ ತಂಗಡಿ ಉಲ್ಲಾಲ್ದಿನ ರಾಜನ್ ದೈವಲ ಸಾಲುಗೆ ಸೇರಾವಲೆಂದು ತೋಜುಂಡು. ಮೆಚ್ಚಿ ಉಲ್ಲಾಲ್ದಿಗೆ ಆಪಿನಂಚಿನ ಕಾಲಾದಿದ ಉತ್ಸವ. ಉಲ್ಲಾಲ್ದಿನ ಮುಖವರ್ಣಿಕೆಡು ಮೋನೆಗೆ ಕೆಂಪುದ ಬೊಟ್ಟು, ಕಣ್ಣಗೆ ಕೋಲ್ಮೈ, ಪುರ್ಬುದ ಮಿತ್ತಗೆ ಚುಟ್ಟಿಸಾಲು, ಮುಂಕುದ ಕೊಡಿಟು ಮುಂಕುತಿತಂಚ, ಪೂತ ಜಲ್ಲಿ ಜಪುಡಾದಿನ ಉದ್ದದ ಪುಚ್ಚೆ ಇಂಚ ಅಲೇನು ಪೊರ್ಲುದ ಐತ ಮಲ್ತದ ಮದುಮಾಲಂದೇ ಎನ್ನು ನಂಚ ಮಲ್ಪುವಿರ್ಗೆ. ಪೊಸಪ್ಪೆ ಹೆಚ್ಚಿನ ಇಲ್ಲಲೆಡು ನಂಬುನ ಭೂತ. ಒಂದು ಒಲ್ತುರ್ದು ಉಂಡಾಯಿನ ಎಂಚ ಪಸರ್ನಂದು ತಿರಿಯಂದು. ಪಿಲ್ಚಂಡಿ ಪಿಲಿತ್ತ ಒರಟು ಬಾರಿ ಕಾರ್ಣಿಕದ ದೈವ. ನರಮಾನಿ ದೈವೋಲಾಯನೇನು ಐತಿಹಾಸಿಕ ಘಟನೆಯನ್ನು ಜಾನಪದ ಪರಿಭಾಷೆಡು ಕಟ್ಟದು ಕೊರ್ಪಿನವು ಕಲ್ಲೊಟ್ಟಿನ ಕತೆ. ಕಾರ್ಲದ ಗುಮಡನ ಕಿತಿಬೊಕ್ಕ ತನ್ನ ಪಲಯಗಾಯಿನ ಅನ್ಯಾಯನು ತೆರೆದು ಜೋಗುಡು ಆವಂದಿನೆಕ್ಕು ಮಾಯದ ಒರಟು ಅವೆತ್ತ ಬೆಂಗನ ದಿತ್ತಿನ ಹಠತ್ತ ಪೊಣ್ಣು ಕಲ್ಲೊಟ್ಟಿ. ಅಪ್ಪೆ ಕಟ್ಟದ ಕೂಡು ಕುಟುಂಬಡು ಮದುಮೆ ಆದಿ ಬೈದಿ ಪೊಣ್ಣು ಕಂಡನಿಲ್ಲಡ್ದು ಇಲ್ಲದಕ್ಲೆಗೆ ತೆರಿಯಾಂದಿಲೆಕ್ಕ ಅಪ್ಪೆಲ್ಲೆಡ ದಾದಾಂಡಲ ಸಾಗಾಯಳ್ಡ ಅಪಗದೆ ತೋನಿ. ಕಲ್ಲೊಟ್ಟಿ ಅಲೆ ಅಪ್ಪೆ ಇಲ್ಲಡೆ ಪೋದು ತಾನು ಬೈದೆಂದು ಅಕ್ಲೆ ಇಲ್ಲದಕ್ಲೆಗೆ ತೆರಿಪಾದು ಆರಾಧನೆದೆ ತೊನ್ನ ದೈವ. ಮಂತ್ರಮಾಯಕೊಡು ಕಟ್ಟುಪಾಡರ ಆವಂದಿನ ಭೂತ ಕಲ್ಲೊಟ್ಟಿ. ಪೊಟ್ಟು ಗೇಲಿಡಿತ್ತಿನ ಕೋಡ್ದಬ್ಬುನು ಮಿತ್ತು ಬರಿಯರ ಸಾಯ ಮಲ್ದಿನಾಲು ತನ್ನಿ ಮಾನಿಗ. ಕುಂಟುದ ಕುಡಿಬತ್ತೊಂದು ಮಿತ್ತು ಬರ್ಪೆ ಬಬ್ಬು, ಮಿತ್ತು ಬತ್ತದು ಉಂತಿನ ಬಬ್ಬು ಬಾರಿ ಮೋಕೆಡು ಓ ಎನ್ನ ತಂಗಡಿಯಿಂದ ಅರಾಧ ಪತ್ಯೆ ಅಪಗ ತನನ ನನ ಮಿತ್ತು ಮುಟ್ಟರ ಬಲ್ಲಿಂದ ಪನ್ಪಿ ಬಾಸಿದೆ ತೊನ್ನ ತನ್ನಿ ಮಾನಿಗ. ಪದಿನಾಜಿ ಗೆರೆಕ್ಕೆ ಪದಿನಾಜಿ ಗಡಿನೆತ್ತಿರದ ಬಿಂದು ಕೊರಡುಂದಳು. ಎನ್ನ ಬರಿ ಮುಂಚಿರಿದನ್ನಾಳು, ನಿನ್ನ ಬರಿ ಒವ್ವೊಂದು ಕೇಂಡಳು, ಎನ್ನ ಬರಿ ಪರಕೆದನ್ನಾಯೆ, ಈಯೇ ತಂಗಡಿ ಯಾನೇ ತಗೆ, ಸೂರ್ಯಚಂದ್ರ ಕಾಲ ಮುಟ್ಟೊಗುಲ, ಮುಂಚಿರಿದನ್ನಾಕುಲೆಗ್ಲ ಪರಕೆದನ್ನಾಕುಲೆಗ್ಲ ಪೊದುನಂಟು ಉಪ್ಪೆರಬಲ್ಲಿ, ಯಾನು ವಾತಲೊಟ್ಟುಲೆನ ಆ ತಲೊಟ್ಟು, ಎನ್ನ ಬಲಭಾಗುಡು ನಿಕ್ಕೆ ಕಲ್ಲಮುಂಡಗೆ ಪಾಡ್ಪಾವೆ, ದುಂಬುದ ಬುಳ್ಯ ಕೊರ್ಪಾವೆ, ದುಂಬುದ ಬೀರಪನ್ಪಾವೆಂದೇ ಬಬ್ಬುಬಾರ.

ಪೊಣ್ಣ ಮೂಲ ಕಟ್ಟದ ಕುಟುಂಬ ವ್ಯವಸ್ಥೆ, ನಂಬುನ ದೈವಲೆಲ್ಲ ತನ್ನೊಲೈದೆ ತೊಂದಿನೇನೆ ಈ ನಂಬೋಲ್ಗೆಡು ತೂಲಿ. ಕೋಟಿ ಚಿನ್ನಯ್ಯರನ್ನೊಟ್ಟಿಗೆ ಆರಾಧನೆದ ತೊನ್ನ ಮಾಯಂದಾಲ್ ಅಕ್ಲೆ ಅಪ್ಪೆ ದೇಯಿ ಬೈದ್ಯತಿ ಮೆಕ್ಲೆನ ಉಲ್ಲೇಖ ಮಲ್ಪೊಡೆ ಆಪುಂಡು. ಕೈಕಂಜಲೇನ ಕಾಪುನ ಅವೆಕ್ಲೆನ ಬೇನೆ ಕಮ್ಮಿ ಮಲ್ತದ ಮಾನಾವುನ ದೈವ ಮಾಯಿಲ್ದಿ. ಪಂಜಿರ್ಲನೊಟ್ಟಿಗೆ ಕೆಲವು ಕಡೆಟು ವರ್ತೇನ್ ನಂಬೊಂದು ಬೈದಿರು. ಕೊರಗಜ್ಜನಂಚೆನೆ ಕೊರತೆ ಅಜ್ಜಿಲ ಓವು ದಕ್ಕದ ಪೊಂಡಲ ನಾಡ್ದು ಕೊರ್ಪಿನ ದೈವ. ಅಲೆಗೊಂಜಿ ಬೀಡ ದೀಪ ಪಂಡ ಆತು ಯಾವಲೆಗ್ ಅಂಚಾಂದ್ ಕೋರಿ ಮೀನ ಅಡ್ದು ಗಡ್ದಡು ಬಲಸಿಯರ್ಡ ಅಲೆಗ್ ಬೊಕ್ಕಲ ಸಂತುಷ್ಟಿಗೆ. ತುಳುವೇರ ನಮ್ಮನ ದೈವಲೆಡು ತಂಗಡಿ ಪಲೆಯೇ ದೈವಲು ಉಪ್ಪು ಒತ್ತಾಂದೆ ಕಂಡನಿ ಬುಡಿದ ದೈವಲು ಇಜ್ಜಿನ್ಪಿನೇನೆ ನೆಂಪುಡ್ದಿವೋ ನೋಡು. ಕಲ್ಲುಟ್ಟಿ ವರ್ತೆ ಪೊಸಪ್ಪೆ ಕೊರತಿ ಮೆಕ್ಲೆಗೆ ಅಗೇಲ್ ಪಂಡ ಬಾರಿ ಖುಷಿ. ಗುಡ್ಡದ ಮರತ ಮುದೇಲುಡುಪ್ಪನ ಚೌಂಡಿಗ್ ಮಂಜ ಬಲಸೋಡು. ಕಿನ್ನಿಗೋಳಿದ ಕೈತಲ್ದ ಕೆಮ್ಮರ್ಲಗುತ್ತದ ಮಾಲಕ್ಷ್ಮಿ ದೈವ ಗುತ್ತುದೆಲ್ಲದ ಒಂಜು ಪೊಂಜವು ದೈವ ಆದ ಬದಲಾಯಿನೇನು ಇತ್ತೆ ಕುಟುಂಬದ ಬುಲಸೆಲ ಕಾತೊಂದು ಬರ್ಪಿನ ಕತೆನು ಫನ್ಪುಂಡು. ಮಂತ್ರೊಡುಂದಾಯಿ ಮಂತ್ರಿ ದೇವತೆ

0: ಗುಡ್ಡದ ಮರತ ಮುದೇಲುಡುಪ್ಪನ ಚೌಂಡಿಗೆ ಮಂಜ ಬಲಸೋಡು. ಕಿನ್ನಿಗೋಳಿದ ಕೈತಲ್ದ ಕೆಮ್ಮರ್ಲಗುತ್ತದ ಮಹಾಲಕ್ಷ್ಮಿ ದೈವ ಗುತ್ತುದೆಲ್ಲದ ಒಂಜು ಪೊಂಜವು ದೈವ ಆದ ಬದಲಾಯಿನೇನು ಇತ್ತೆ ಕುಟುಂಬದ ಬುಲಸೆಲ ಕಾತೊಂದು ಬರ್ಪಿನ ಕತೆನು ಪನ್ಪೊಂಡು. ಮಂತ್ರೊಡುಂದಾಯಿ ಮಂತ್ರಿದೇವತೆ ತನ್ನ ಪುರ್ಸಾದದೆ ತೊನ್ನಕ್ಲಿನ ಪಿರಾವು ಪೋದು ಆರಾಧನೆ ತೆತನೊಳಗೆ ಪೊಣ್ಣ ತನ್ನ ತನ್ನ ತೊಜಿಪಾಯಿನ ಸಿರಿನ ಆರಾಧನೆನು ಪೊಂಜೌಳು ತನ್ಕುಲೆ ಮೇಯ್ಟು ಆವೇಶ ಬರ್ಪಿಲೆಕ ಮಲ್ತೊಂದು ಸಿರಿನ ಬೇನೆ ಬೇಸರ್ನು ಅನುಭವ ಮಲ್ಪುನ ಮೂಲಕ ತನ್ಕುಲೆನು ಮದಪುವೆರು. ಸಿರಿನೊಟ್ಟಿಗೆ ಅಲ್ಲಿನ ಮಗಲ ಸೊನ್ನೆ, ಅಲೆ ಪಾಸಾಡಿದ ಗಿಂಡೆ, ಸೊನ್ನೆನ ಅಮರ ಜೋಕುಲು ಅಬ್ಬಗದಾರಗಲ ಪೊಂಜೌಳೆನ ಮಿತ್ತು ಸೂಕೆ ತೋಜಾವೆರು ಮಾತ್ರ ಅತ್ತು. ದಲ್ಯು ಗುಂತಿನವಲು ತನ್ಕುಲ ತಮೆರಿ ಕುಮಾರನ ಪಾತೆರಕ್ಕೇನುವೆರು. ಈ ಸಿರುಕುಲೆಗು ಕೋಲ ನೇಮ ತಿರಿ ಅಣಿ ಇಜ್ಜಿ ಸೂಕೆದಕುಲು ದಲ್ಯ ಗುಂತುದು ದರ್ಶನ ಮಾತ್ರ. ಎಳುವೆರು ಸಿರಿಕುಲುಂದು ಬೇತಲಾ ಉಲ್ಲೇರು ಮಾಯಗ ಮೈಸಗ ಇಂಚಪುರ. ಸಿರಿನೊಟ್ಟಿಗೆ ಇತ್ತಿನ ಅಲೆನ ಕಾಟ ಕೈಯಂಗಿ ದಾರು ಮಾಯೋಗು ಸಂಧಿಬೊಕ್ಕ ಮೈಪು ಬತ್ತದ ಜಾಲಡಿಪ್ಪುನ ಜಾಲ ಕೊರತೆಯಾದ ಇಲ್ಲು ಕಾತೊಂದು ಆರಾಧನೆ ತೊನ್ನಲ್ಲಂದು ನಂಬೋಲ್ಗೆ. ಬೊಕ್ಕೊಂಜಿ ನಮೂನೆದ ಸಿರಿಕುಲುಲ್ಲ, ನಾಗ ಸಿರಿಕುಲು ಅವು ನಾಗನೊಟ್ಟಿಗೆ ಆರಾಧನೆ ಪಡೆಪ್ಪ. ಹೊನ್ನಮ್ಮ ಚೆನ್ನಮ್ಮ ಜೋವುನ್ಪಿ ರಡ್ಡು ಪೊಣ್ಣು ದೈವಲು ಜೋಡು ಸಿರಿಕುಲಾದ ಚಾರದ ಗುಡ್ಡೆಡು ಆರಾಧನೆ ಪಡೆಪ್ಪಿರಿಗೆ. ಸುಬ್ರಹ್ಮಣ್ಯಡು ಮಸ್ತು ದೇವಿ ಗುಡುಕಲುಲ್ಲಾಗೆ ಅವು ಲೊಂಜು ಗುಂಡೋಡು ಸುಬ್ರಹ್ಮಣ್ಯನ ಅಪ್ಪೆ ಅಬ್ಬಗೆದಾರಗೆ ದೈವರೂಪಾದ ಪೂಜೆ ಪಡೆವೊಂದುಲ್ಲಲ್ಗೆ. ಮಾಕಾಲ್ದಿ ಕೆಲವು ಕಡೆಟ್ಟು ಕೋಲ ಕೊರ್ದು ನಂಬುವೆರು. ತುಳುನಾಡು ಮಾಸ್ತಿ ಆರಾಧನೆಲ ಇಜ್ಜಿಂದತ್ತು ಅಂಡ ಆ ಮಾಸ್ತಿಲು ಕನ್ನಡ ಪ್ರದೇಶದ ಮಾಸ್ತಿಲ ಲೆಕ್ಕ ಕಣ್ಣನೆಯ ಗಾತ್ರ ಜೀವಕಳವನ್ನಕ್ಲತ್ತು. ಅಂಚಿನ ಕುಟುಂಬ ವ್ಯವಸ್ಥೆ ಮುಲ್ತ ಅತ್ತಂದಿ ನಿರ್ದಾತ್ರ ಊರ ಎಡ್ಡೆಗೆ ಜೀವಕೊರ್ನ ಪೊಣ್ಣುಲು ಮಾಸ್ತಿಲಾದುಪ್ಪುನ ಸಂದರ್ಭಲೇನು ಗುರ್ತಮಲ್ಪೊಲಿ. ಮೈ ಇಡೀ ಕುಜಲುಪ್ಪುನ ಕುಡ್ಪೆಲ್ಭೂತ ನೆಂಜ ಬುಡ್ಪಿನಿ ಉಂದು ಉಂಡುಂದು ನಂಬುವ ಅಂಡ ಕಲ್ಲು ಪಾಡ್ದ ಪೂ ನೀರದಿದ ಅಗೇಲು ಕೊರ್ದ ನಂಬುಜ. ತೂಯಿ ನಕಲು ಪೋಡಿವೇರು. ಎಡ್ಡೆ ಭೂತ ಅತ್ತು ಅವೇನು ತೂತಿ ನಕಲ್ಲ ಉಲ್ಲೇರೆಂದು ಪನ್ಪೇರು ಕೆಲವು ಹಿರಿಯರು. ಆರಾಧನೆ ತುನ್ನ ಪೊಣ್ಣು ಶಕ್ತಿಲು ಮಸ್ತುಲ್ಲ. ಬಡಕೈಡು ಹಳಿಯಮ್ಮ ನಿಂಗಮ್ಮ ಮರ್ಲು ಚಿಕ್ಕು ಚಿಕ್ಕು ಈ ಮೇತ ಮಾಯಿರೆ ಕೊರಪೊಳು ಬೈಕಡ್ದಿ ಕೋಡ್ದಬ್ಬನ ಅಪ್ಪೆ ಕಚ್ಚೂರಮಾಲ್ದಿ ಕಂಚಿನದೇವಿ ಕಾಲಭೈರವಿ ಕಾಳಿ ಕಾಳೇಶ್ವರಿ ಕೊಲ್ಲೂರಮ್ಮ ಖಡ್ಗೇಶ್ವರಿ ಗಾಂಧಾರಿ ಚಾಮುಂಡಿ ತಡ್ಡೆಂದಜ್ಜಿ ನೆತ್ತಿರ ಚಾಮುಂಡಿ ಬಾಕುಡ್ದಿ ಮದ್ಮಾಲ್ಭೂತ ಮರೆಚಂಡಿ ಮಲಯಾಳ ಚಾಮುಂಡಿ ಮಹೇಶ್ವರಿ ಮಾರಾಳಮ್ಮ ಮಾರ್ಯಮ್ಮ ಸತ್ಯದೇವತ್ತೆ ವೀರಕಾಳಿ ಸಾರಮಾಕಾಳಿ ಸುಬ್ಬ್ಯಮ್ಮ ಸುಬ್ಬಿಗುಡಿಗ ತೂಕತ್ತೆರಿ ಹೊಸಳಿಗಮ್ಮ ಧರ್ಮಸ್ಥಳದ ನಾಲು ದೈವಡೊಂಜಾಯನ ಕನ್ಯಾಕುಮಾರಿ ನಡರಿದ ಆರಾಧನೆ ತನ್ನ ಭಗವತಿಲೇನ ದೈವಾಂದು ದೆತ್ತೊಂಡ ಅಡ್ಕ ಭಗವತಿ ಚೀರುಂಬ ಭಗವತಿ ಪೊಸ ಭಗವತಿ ಕಲ್ಲೊಟ್ಟಿಡು ಜಾಗದ ಕಲ್ಲೊಟ್ಟಿ ಉಬಾರ ಕಲ್ಲೊಟ್ಟಿ ಪಣೊಲಿಬಲ್ಲ ಕಲ್ಲೊಟ್ಟಿ ಪುರಾಲ ಕಲ್ಲೊಟ್ಟಿ ಇಂಚ ಮಾತ ಪೊರ್ತು ನಂದೆತ್ತೆ ಕರಿದು ಪೊಪ್ಪುಂಡು ಇತ್ತೆ ಉಂಜಿ ಕೇನ್ಲೆ. ಕೊಡಮಂದಾಯೇ ಕೊಡಮಣಿ ತಾಯಿಯಾದ ಕುಂಭ ಕಂಟಿಣಿಯಾದ ಪೊಣ್ಣಾಯಿನಂಚ ಪಂಡ ಅಪ್ಪೆ ತಮ್ಮೆಲೆ ಏಕೀಭಾವಡು ಉಂತುನ ತುಳುವ ಪೊಣ್ಣ ಒರುನ್ಲ ಕಳೆವೊಂದು ಉಂತಿನಂಚ ನನ್ನಲ್ಲ ಕೆಲವು ದೈವಲೆಗು ಬದಲಿ ಏಸ ಪಾಡಿನೇನು ಸರಿಮಲ್ತೊಂದು ಹಿರಿಯರ ಕಾಲೊಡ್ದು ಬೈದಿನಂಚ ನಂಬುನ ಜವಾಬ್ದಾರಿ ತುಳುವೆರೆ ನವೂಂದು ಮೂಲು ನೆಂಪು ಮಲ್ತೊನ್ವೆ ದೇನು ನೆಂಪು ದಿವೋನ್ಗ. ಒಟ್ಟಾದ ಪನ್ನಗ ನರಮಾನ್ಯಗುಂಜಿ ನಂಬುಗೆದ ಮೂಲಬೋಡು ಅವಳು ರಕ್ಷಣೆಗೆ ತಮ್ಮಲೆ ಒರುತ್ತ ಆಣರೂಪೋಡು ದೈವಾರಾಧನೆ ಮಲ್ಪುನೆ ತೊಟ್ಟಿಗೆ ಅಪ್ಪೆನ ಒರುತ್ತ ಪೊಣ್ಣರೂಪದ ದೈವಾರಾಧನೆಲ ಉಂಡು. ಒರಿಯಡ ಬೆಂಗದೆತ್ತುಂಡಲ ತನ್ನಕ್ಲೇನು ಬಾಮಿತದ ತೂಪಿನ ಎಡ್ಡೆ ಮನಸ್ಸದ ದೈವೊಲವು. ಈ ಮಾತಾ ದೈವೊಲುಲ್ಲ ಇಲ್ಲದಾಕ್ಲೇನು ಕುಟುಂಬದಕ್ಲೇನು ಕಂಜಿ ಕೈಕಂಜಿಲೇನು ಪೋಯಿನಲ್ಪ ಬತ್ತಿನಲ್ಪ ರಕ್ಷಣೆ ಮಲ್ಪುನ ಆರಬಾರನು ಕಾತೊನುವ. ಇತ್ತೆ ಈ ಮಾತಾ ಅಪ್ಪೆ ಉರುತ್ತ ದೈವೊಲೆಡ ಕೇಂಡೊನು ಈತೆ ಪತ್ತಪ್ಪೆ ಜೋಕುಲೇನು ಒಂಜಪ್ಪೆ ಜೋಕುಲ್ಲೆಕ್ಕ ಕಾತೊನುಲ್ಲಂದು ಮಾತೆರ್ಲ ಪತ್ತು ಬಿರಲು ಒಂಜಿ ಮಲ್ತದು ನಟುನುವ.
1: ಈತಿನೇಟ ತುಳುವೆರು ನಂಬುನ ಪೊಣ್ಣ ಉರುತ್ತ ಶಕ್ತಿಲೋ ಡಾಕ್ಟರ್ ಸಾಯಿ ಗೀತಾ ಮೆರಿಡ್ದ ಭಾಷಣ ಕೇಂಡರ್. ಈಡೆಗಿನಿತ ತುಳು ಕಾರ್ಯಕ್ರಮ ಮುಗಿಂಡು ಸೊಲ್ಮೆಲೋ.

ಕೇಳಿದರೆ ನಾಳೆ ಬೆಳಗ್ಗೆ 6:05 ಇಂಗ್ಲಿಷ್ನಲ್ಲೇ ವಾರ್ತೆಗಳು, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಗಲಿದೆ. 6:30 ಚಿಂತನ ರಾಜಗೋಪಾಲ ಪುಣಂಚಿತಾಯ ಅವರಿಂದ.

ಕೇಳುವರೆ, ಈ ರಾತ್ರಿ 9:30 ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ವಾಯೋಲಿನ್ ವಾದನ ಪ್ರಸಾರವಾಗಲಿದೆ. 10:30 ಚಿತ್ರಗೀತೆಗಳ ಪ್ರಸಾರವಿದೆ. 11:05

ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ವಿಷಯ ಫಿಷರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ. ಈ ಕುರಿತಾಗಿ ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ ನಾಳೆ ಬೆಳಗ್ಗೆ 7:15

ನಾಳೆ ಬೆಳಗ್ಗೆ 9 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜು ಸುಂದರಂ ಅವರ ಗಾಯನದಲ್ಲಿ ರಾಗ್ ರಾಮ್ಕಲಿ ಕೇಳುವಿರಿ.

ನಾಳೆ ಮಧ್ಯಾಹ್ನ 1:20 ಸ್ವರಮಾಧುರ್ಯದಲ್ಲಿ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 2:40 ಪಂಡಿತ್ ಕುಮಾರ್ ಗಂಧರ್ವ ಅವರಿಂದ ಭಜನ್ಸ್ ಕೇಳುವಿರಿ.

ನಾಳೆ ರಾತ್ರಿ 8:30 ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಸವಾಲುಗಳು ಮತ್ತು ಅವಕಾಶಗಳು ಈ ಕುರಿತು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರಿಂದ ಭಾಷಣವನ್ನು ಕೇಳುವಿರಿ.

ನಾಳೆ ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಈ ಕಾರ್ಯಕ್ರಮದ 8ನೇ ಸಂಚಿಕೆ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸುವವರು ಮೋಹನ್ ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿ ವಿ ಪ್ರಶಾಂತ್ ಕುಮಾರ್.

ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯಾ.

ಬೇಜೆ ಭರತ್ ಹಾಡಿರುವ ಗೀತೆ, ಚಿತ್ರ ಬಹುಪರಾಕ್, ರಚನೆ ಸುನಿ, ಸಂಗೀತ ಅಭಿಕ್ಯನ್ ಮತ್ತು ಭರತ್ ಬೀಜೆ.

ಬಿಜೆ ಭರತ್ ಮತ್ತು ಸಂಗಡಿಗರು ಹಾಡಿದ ಬಹುಪರ ಚಿತ್ರದ ಗೀತೆ ಕೇಳಿದಿರಿ. ಸುನಿ ಅವರ ಸಾಹಿತ್ಯಕ್ಕೆ ಅಭಿಕೆನ್ ಮತ್ತು ಭರತ್ ಬಿಜೆ ಅವರ ಸಂಗೀತವಿತ್ತು. ಈಗ ಕೇಳಿ ಅಮೇರಿಕ ಅಮೇರಿಕ ಚಿತ್ರಕ್ಕಾಗಿ ಅಳವಡಿಸಿಕೊಳ್ಳಲಾಗಿರುವ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ. ಹಾಡಿದ್ದಾರೆ ರಾಜು ಅನಂತಸ್ವಾಮಿ ಮತ್ತು ಸಂಗೀತ ಕಟ್ಟಿ. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಎಂ ರಂಗರಾವ್ ಅವರ ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ ಚಿತ್ರ ಬಡವರ ಬಂಧು. ಗೀತೆಯನ್ನು ಬರೆದವರು ಜಿ ಉದಯಶಂಕರ್.

ವಿಲಿಯಮ್ಸ್ ಘಂಟಸಾಲ ಹಾಡಿರುವ ಗೀತೆ, ಚಿತ್ರ ಜೀವನಧಾರೆ, ರಜನಿ ಮುನಿರಾಜ್ ಬೂದಿಗೆರೆ, ಸಂಗೀತ ರಾಜು ಉಪೇಂದ್ರ ಕುಮಾರ್.

ಜೀವನಧಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಬಾಳಿದ ಮನೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ. ರಚನೆ ಸು ರುದ್ರಮೂರ್ತಿ ಶಾಸ್ತ್ರಿ, ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಘಂಟಸಾಲ ಮತ್ತು ಪಿ ಲೀಲಾ ಹಾಡಿರುವ ಗೀತೆ. ಚಿತ್ರ ಸತ್ಯ ಹರಿಶ್ಚಂದ್ರ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪೆಂಡ್ಯಾಲ ನಾಗೇಶ್ವರ ರಾವ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ವಾಯ್ಲಿನ್ ವಾದನ, ಸಹವಾದನದಲ್ಲಿ ಆರ್ ಕೆ ವೆಂಕಟರಾಮ ಶಾಸ್ತ್ರಿ, ಪಕ್ಕವಾದ್ಯದಲ್ಲಿ ಎಸ್ ವಿ ಎಸ್ ನಾರಾಯಣನ್ ಮೃದಂಗ, ತಿರಿವೀರಿ ಮಳಲೈ ವಿಲ್ವಾದ್ರಿ ಅಯ್ಯರ್ ಘಟ. ಮೊದಲಿಗೆ ತೋಡಿರಾಗದ ವರ್ಣ, ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೈಸೂರು ಟಿ ಚೌಡಯ್ಯ ಅವರ ವಾಯ್ಲಿನ್ ವಾದನವನ್ನು ಕೇಳಿದಿರಿ. ಸಹವಾದನದಲ್ಲಿ ಆರ್ ಕೆ ವೆಂಕಟರಾಮ ಶಾಸ್ತ್ರಿ, ಪಕ್ಕವಾದ್ಯದಲ್ಲಿ ಎಸ್ ವಿ ಎಸ್ ನಾರಾಯಣನ್ ಮೃದಂಗ, ತಿರಿವೀರಿ ಮಳಲೈ ವಿಲ್ವಾದ್ರಿ ಅಯ್ಯರ್ ಘಟ. ಆಕಾಶವಾಣಿ ಮಂಗಳೂರು, ಸಮಯ 10:30. ಈಗ ಚಿತ್ರಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿರುವ ಹುಲಿಯಾ ಚಿತ್ರದ ಗೀತೆ, ರಚನೆ ವಿ ಮನೋಹರ್, ಸಂಗೀತ ಸಾಧು ಕೋಕಿಲಾ.

ರವೀಂದ್ರ ಸೊರಗಾವಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಚಿತ್ರ ಹಳ್ಳಿ ಸೊಗಡು, ರಚನೆ ದೊಡ್ಡರಂಗೇಗೌಡ, ಸಂಗೀತ ರಾಗರಮಣ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿರುವ ಜಿಮ್ಮೆಗಲ್ಲೋ ಚಿತ್ರದ ಗೀತೆ. ರಚನೆ ಚಿ ಉದಯ ಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಕೇಳಿ ವಾಣಿ ಜಯರಾಮ್ ಮತ್ತು ಎಸ್ ಪಿ ಶೈಲಜಾ ಸಂಗಡಿಗರ ಜೊತೆ ಹಾಡಿರುವ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ. ರಜನಿ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

ಪ್ರೇಮಮಯಿ ಚಿತ್ರದ ಗೀತೆ ಹಾಡಿದ್ದಾರೆ ಟಿಎಂ ಸೌಂದರರಾಜನ್, ರಚನೆ ವಿಜಯ ನರಸಿಂಹ, ಸಂಗೀತ ಆರ್ ಸುದರ್ಶನಂ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೇ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ರಾಜಗೋಪಾಲ ಪುಣಂಚಿತ್ತಾಯ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ಗಿಲಮಿಡಿತ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ಯನ್, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ, ವಿಷಯ ಫಿಷರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ, 7:45 ಚಿತ್ರಗೀತೆಗಳ ರಾಗರಂಜನೆ, 8:30 ಚಿತ್ರಗೀತೆಗಳನ್ನು ಕೇಳುವಿರಿ, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜು ಸುಂದರಂ ಅವರ ಗಾಯನದಲ್ಲಿ ರಾಗ್ ರಾಮ್ಕಲಿ ಕೇಳುವಿರಿ. ಕೇಳುಗರೆ, ಇವು ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.